ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ದಿನ 1948 ಶಕವರ್ಷ ಜ್ಯೇಷ್ಠ ಮಾಸದ 31ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 21ನೇ ತಾರೀಖು ಭಾನುವಾರ. ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ಅಂತಾರಾಷ್ಟೀಯ ಯೋಗ ದಿನ. ಎಲ್ಲಾ ವಯೋಮಾನದವರಿಗೂ ಯೋಗಾಭ್ಯಾಸದ ಪ್ರಾಮುಖ್ಯತೆ ಪ್ರತಿಪಾದಿಸುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾಗಿದೆ. ವಿಶ್ವಾದ್ಯಂತ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಯೋಗಾಭ್ಯಾಸಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಬೆಳಗ್ಗೆ ಪ್ರಧಾನ ಸಮಾರಂಭ ನಡೆಯಲಿದೆ. ಕರ್ನಾಟಕದ ಐತಿಹಾಸಿಕ ತಾಣ ಹಂಪಿ ಆವರಣದಲ್ಲಿ ಹಾಗೂ ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯಾದ್ಯಂತ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸಾಂಸ್ಕೃತಿಕ ಪುನರುತ್ಥಾನಕ್ಕಾಗಿ ವ್ಯಾಪಕ ಯೋಜನೆಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊಲ್ಲಾಪುರದಲ್ಲಿ 1,445 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವ ಶ್ರೀ ಅಂಬಾಬಾಯಿ ದೇಗುಲ ಅಭಿವೃದ್ದಿ ಯೋಜನೆ ಉದ್ಘಾಟಿಸಿ ಅವರು ಮಾತನಾಡಿದರು. ಹುಬ್ಬಳ್ಳಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊಂಡಿರುವಂತಹ ಕ್ರೀಡಾ ಸಮುಚ್ಚಯ ಕಾಮಗಾರಿಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪರಿಶೀಲಿಸಿದರು. ಕೇಂದ್ರ ಸರ್ಕಾರ 16 ಎಫ್ಡಿಸಿ ಔಷಧಗಳ ತಯಾರಿಕೆ, ಮಾರಾಟ ಹಾಗೂ ವಿತರಣೆಯನ್ನು ನಿಷೇಧಿಸಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಮೇರೆಗೆ ಔಷಧ ತಾಂತ್ರಿಕ ಸಲಹಾ ಮಂಡಳಿ ನೇಮಿಸಿದ್ದ ತಜ್ಞರ ಸಮಿತಿ ಈ ಔಷಧಗಳು ಆರೋಗ್ಯಕ್ಕೆ ಅಪಾಯ ತರಬಹುದು ಎನ್ನುವ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು ಇದೇ ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಡಾ ಪ್ರಭಾಕರ್ ಕೋರೆ, ತಂತ್ರಜ್ಞ ಶಶಿಶೇಖರ್ ವೆಂಪತಿ, ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡ ಮುಖಾಮುಖಿಯಾಗಲಿವೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳನ್ನು 7 ಗಂಟೆಗೆ ಕೇಳಲಿದ್ದೀರಿ.

ಕಾರ್ಯಕ್ರಮಕ್ಕೆ ಶುಭೋದಯ ಕರ್ನಾಟಕ ಕನ್ನಡ ರತ್ನ ಭಂಡಾರ ಭಾವಗೀತೆ ಚಿತ್ರಗೀತೆಗಳನ್ನು ಆಲಿಸಬಹುದು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು, 11:00 ಹಂಗಾಮ, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು ಮಕ್ಕಳಿಗಾಗಿ, 1:20 ಸಂದೇಶ ನಮಗೆ ಸಂಗೀತ ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಚಿತ್ರತಾನ ಒಂದೇ ಚಿತ್ರದ ಗೀತೆಗಳು, ಪರಿಮಳ 4:00 to 5:00, 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು, 5:40 ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸೇಫ್ ಡ್ರೈವ್ ಗಾನಭಜಾನ 6:02 ಕಗ್ಗದ ಸಿರಿ 7:22. ಈ ರಾತ್ರಿ 8:02 ಬೆಳ್ಳಿ ಬದುಕು ಪ್ರಸಾರವಾಗಲಿದೆ. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಸ್ತರಿಗೂ ಅಂತಾರಾಷ್ಟೀಯ ಯೋಗ ದಿನದ ಶುಭಾಶಯಗಳು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ ಕೇಳುತ್ತಿದ್ದೀರಿ. ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ. ದೇಹವೇ ದೇಗುಲ, ಜೀವವೇ ದೇವರು ಅನ್ನುವ ಮಾತಿದೆ. ದೇಹವೆಂಬ ದೇವಸ್ಥಾನವನ್ನು ಸದಾ ಪವಿತ್ರವಾಗಿ ಸದೃಢವಾಗಿ ಇಡುವ ಶಕ್ತಿಯೇ ಯೋಗ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು.

ಮಹಿಷಾಸುರ ಮರ್ದಿನಿ ಮಹಾಮಂತ್ರ ಸಮಾಯುಕ್ತ.

ನಾದೋಪಾಸನೆ ಕೇಳುತ್ತಿದ್ದೀರಿ. ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ಯೋಗ ಕರ್ಮಸು ಕೌಶಲಂ ಅಂತ ಹೇಳುತ್ತೆ ಭಗವದ್ಗೀತೆ. ನಾವು ಮಾಡುವ ಕೆಲಸವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಏಕಾಗ್ರತೆಯಿಂದ ಮತ್ತು ಕೌಶಲ್ಯದಿಂದ ಮಾಡುವುದೇ ಯೋಗ.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ಶಾಂತಿ, ಇವು ಆತ್ಮಕ್ಕೆ ಮುಕ್ತಿ ನೀಡುವ ಸಾಧನ. ಇದೇ ಯೋಗ, ಹೀಗೆನ್ನುತ್ತಾರೆ ಸ್ವಾಮಿ ವಿವೇಕಾನಂದರು.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಉಸಿರಾಟದ ಮೇಲಿನ ನಿಯಂತ್ರಣವೇ ಮನಸ್ಸಿನ ಮೇಲಿನ ನಿಯಂತ್ರಣವೂ ಹೌದು. ಯೋಗ ಅಂದರೆ ಉಸಿರನ್ನು ಹಸನುಗೊಳಿಸುವ ಪ್ರಕ್ರಿಯೆ. ಹೀಗೆಂದರು ಶ್ರೀ ಶ್ರೀ ರವಿಶಂಕರ್.

ಯೋಗವು ನಿಮ್ಮನ್ನು ಬದಲಾಯಿಸುವುದಿಲ್ಲ, ಬದಲಿಗೆ ನೀವು ಯಾರು ಎಂದು ನಿಮಗೆ ತಿಳಿಸುತ್ತದೆ. ಹೀಗೆಂದರು ಬಿಕೆಎಸ್ ಅಯ್ಯಂಗಾರ್. ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಸಮಯ 7:00, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್

ಐಎನ್ಎಸ್ ಅಗ್ರೇಯ ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ನೌಕೆಗಳಿಗೆ ಬೇಕಾದ ಶೇಕಡಾ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಘಾಲಯದಲ್ಲಿ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ 60 ಕಿಲೋಮೀಟರ್ ಉದ್ದದ ಜುವೈ ನಾಟಿಯಾಂಗ್ ಕೆಡಿಯಾಪ್ ಕಂಡೂಲಿ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದರು. ನವದೆಹಲಿಯಲ್ಲಿ ನಾಳೆ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ನಡೆಯಲಿದೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ರಾಷ್ಟೀಯ ಭದ್ರತಾ ಸಲಹೆಗಾರರು ಪಾಲ್ಗೊಳ್ಳಲಿದ್ದು, ಜಗತ್ತು ಇಂದು ಎದುರಿಸುತ್ತಿರುವಂತಹ ಅಸಾಂಪ್ರದಾಯಿಕ ಭದ್ರತಾ ಸವಾಲುಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ದವಾಗುವ ಕರ್ನಾಟಕದ ಅಭ್ಯರ್ಥಿಗಳಿಗಾಗಿ ನವದೆಹಲಿಯಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಭವನ 4 ನಿರ್ಮಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಸಾರಿಗೆ ಇಲಾಖೆಗೆ 235 ಕೋಟಿ ರೂಪಾಯಿ ವೆಚ್ಚದಲ್ಲಿ 620 ನೂತನ ಬಸ್ ಖರೀದಿಗೂ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇಂದು ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದ್ದು, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗಾಗಿ ವ್ಯಾಪಕ ಬಂದೋಬಸ್ತ್ ಮಾಡಿದೆ. ಪೆನ್ ಅಂಡ್ ಪೇಪರ್ ಮಾದರಿಯಲ್ಲಿ ಆಯೋಜನೆ ಮಾಡಲಾಗಿರುವ ಈ ಮರುಪರೀಕ್ಷೆ ಮಧ್ಯಾಹ್ನ 2 ಸಂಜೆ 5:15 ನಡೆಯಲಿದೆ. ಇಂಗ್ಲಿಷ್ ಹಾಗೂ ಇತರ 12 ಭಾರತೀಯ ಭಾಷೆಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು 8 ಪರೀಕ್ಷಾ ಕೇಂದ್ರಗಳಲ್ಲಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ನಡೆಸಲು ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟು 3,374 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ತೆಗೆದುಕೊಳ್ಳಲಿದ್ದು, ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
4: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:05. ಈಗ ಪ್ರದೇಶ ಸಮಾಚಾರ.
9: ಆನರಬಲ್ ಪ್ರೈಮ್ ಮಿನಿಸ್ಟರ್ ಇಸ್ ಜಸ್ಟ್ ಅರೈವ್ಡ್ ಅಂಡ್ ಹಿ ವಿಲ್ ಬಿ ಗೋಯಿಂಗ್ ಟು ದಿ ಡೆಸಿಗ್ನೇಟೆಡ್ ಏರಿಯಾ ಅಂಡ್ ಹಿ ಹ್ಯಾಸ್ ಜಸ್ಟ್ ಅರೈವ್ಡ್ ದೇರ್. And he will be performing the asanas from here, and he is flat.

ಪದ್ಮಿನಿ ಶ್ರೋತೃ ಬಾಂಧವರೇ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಹಾಗಾಗಿ ಪ್ರದೇಶ ಸಮಾಚಾರ ನಂತರ ಮೂಡಿಬರಲಿದೆ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಈಗ ಒಂದು ಭಾವಗೀತೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
4: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
5: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
4: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.
6: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್.

0: ಸುಪ್ರಭಾತ ಕರ್ನಾಟಕ. ಮತ್ತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನ ವಿಶೇಷ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆ ಚಿತ್ರಗೀತೆ ಶುಭೋದಯ ಕರ್ನಾಟಕದಲ್ಲಿ. ಗುಡ್ ಮಾರ್ನಿಂಗ್ ಸುಪ್ರಭಾತ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬರಹಗಾರರು, ಸ್ವಾತಂತ್ರ್ಯ ಹೋರಾಟಗಾರರು, ಪತ್ರಿಕೋದ್ಯಮ ಭೀಷ್ಮ, ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದವರು ಖಾದ್ರಿ ಶಾಮಣ್ಣ. ಪತ್ರಿಕೆ ಒಂದು ಸಂಪಾದಕರ ಹೆಸರಿನಲ್ಲಿ ಪ್ರಸಿದ್ಧವಾಯಿತು, ಬೇಡಿಕೆ ಹೆಚ್ಚು ಮಾಡಿಕೊಂಡಿತು. ಅಂದರೆ ಅಂತಹ ಸಂಪಾದಕರು ಖಾದ್ರಿ ಶಾಮಣ್ಣ. ನೇರ, ನಿಷ್ಠುರ. ಅವರು ಕೊಡ್ತಾ ಇದ್ದ ಶೀರ್ಷಿಕೆಗಳು ಇವತ್ತು ಕೂಡ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಪಾಠವೇ ಆಗಿದೆ. ಅವರ ಹೆಸರಿನಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಉನ್ನತ ಪ್ರಶಸ್ತಿ ಕೂಡ ಇದೆ. ಕರ್ತವ್ಯ ವಿಮುಖತೆ ಬಗ್ಗೆ ಅವರು ಹೇಳಿದ ಮಾತುಗಳು:
1: ತುಂಬಾ ಕಡಿಮೆ ಕೆಲಸ ಮಾಡಿ ಅತಿ ಹೆಚ್ಚು ಸವಲತ್ತುಗಳನ್ನು ಪಡೆಯುವುದು ಬಹುಜನರ ಅಪೇಕ್ಷೆ. ಪ್ರತಿಯೊಬ್ಬರೂ ಶಕ್ತಿ ಮೀರಿ ದುಡಿಯಬೇಕು, ಪ್ರತಿಯೊಬ್ಬರ ಅವಶ್ಯಕತೆಯೂ ಪೂರೈಸಬೇಕು. ಇದು ಕಾರ್ಲ್ ಮಾರ್ಕ್ಸ್ ಪ್ರತಿಪಾದಿಸಿದ ಸಿದ್ಧಾಂತ. ಇಂದಿನ ನಮ್ಮ ಸಮಾಜವಾದರೂ ಕಾರ್ಲ್ ಮಾರ್ಕ್ಸ್ ಹಾಕಿದ ದಾರಿಯಿಂದ ಬಲು ದೂರ. ಕೆಲಸ ಕದಿಯಲು ಮೂಲ ಕಾರಣವುಂಟು. ಕೆಲವರು ಕೆಲಸ ಮಾಡದೆಯೇ ಎಲ್ಲ ಭೋಗಭಾಗ್ಯಗಳನ್ನು ಪಡೆಯುತ್ತಾರೆ. ನಾವು ಕೆಲಸ ಮಾಡಿಯೂ ನಮ್ಮ ಜೀವನದ ಪ್ರಾಥಮಿಕ ಅಗತ್ಯಗಳನ್ನು ಪೂರೈಸುವುದಿಲ್ಲವಲ್ಲ. ಆದುದರಿಂದ ನಾವೇಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು? ಕೆಲಸ ಕದಿಯುವುದನ್ನು ಬಹಿರಂಗವಾಗಿ ಅಪರಾಧ ಎಂದು ಯಾರೂ ಘೋಷಿಸಿಲ್ಲ. ಆದರೂ ಕೆಲಸ ಕದಿಯುವುದು ಇತರ ಎಷ್ಟೋ ಅಪರಾಧಗಳಿಗಿಂತ ಗುರುತರ. ಎಷ್ಟೋ ಸಂದರ್ಭಗಳಲ್ಲಿ ಕಾರ್ಯಾಲಯಗಳಲ್ಲಾಗಲಿ, ಕಾರ್ಖಾನೆಗಳಲ್ಲಾಗಲಿ, ಸಮಾಜದ ಇತರ ಕಾರ್ಯಕ್ಷೇತ್ರಗಳಲ್ಲಾಗಲಿ ಕೆಲಸದ ಹೊರೆಯಿಂದ ದೂರ ಸರಿಯುವವರನ್ನು ಕಾಣುತ್ತೇವೆ. ಅಯ್ಯೋ, ಈ ಹೊಣೆಗಾರಿಕೆ ನನ್ನದಲ್ಲ ಎಂದು ಹೇಳಿ ಜಾರಿಕೊಳ್ಳುವವರೇ ಹೆಚ್ಚು. ಇಲ್ಲ, ಇದು ನನ್ನ ಹೊಣೆ, ನನ್ನ ಪಾಲಿನ ಕೆಲಸ, ಇದನ್ನು ಮಾಡಿಯೇ ತೀರಬೇಕು ಎಂದು ಭಾವಿಸುವವರು ವಿರಳ. ನಾವು ಅನಿವಾರ್ಯವಾಗಿ ಕೆಲಸ ಮಾಡುತ್ತೇವೆ. ನಮಗೆ ಸಾಧ್ಯವಿದ್ದರೆ ಕೆಲಸದಿಂದ ಮುಕ್ತಿ ಪಡೆಯಲು ನಮ್ಮೆಲ್ಲರಿಗೂ ಇಚ್ಛೆ. ಆದರೆ ಬಹುಜನರಿಗೆ ಹಾಗೆ ಆಗುವುದಿಲ್ಲವಲ್ಲ. ಕೆಲಸ ಮಾಡದಿದ್ದರೆ ಅವರಿಗೆ ಅದರ ಫಲವೂ ಸಿಕ್ಕುವುದಿಲ್ಲ, ಮಾನವಂತರಾಗಿ ಬದುಕುವುದೂ ಸಾಧ್ಯವಿಲ್ಲ. ಈ ಕಾರಣಗಳ ದೆಸೆಯಿಂದ ಬೇರೆ ಉಪಾಯ ಕಾಣದೆ ಕೆಲಸಕ್ಕೆ ಶರಣಾಗುವವರು ಬಹಳ ಮಂದಿ. ನಮ್ಮ ದೇಶದ ಬೇಸಾಯಗಾರರನ್ನೇ ತೆಗೆದುಕೊಳ್ಳಿ, ಕೋಟಿಗಟ್ಟಲ ಜನ ಇದ್ದಾರೆ. ಅವರೆಲ್ಲ ಇಷ್ಟಪಟ್ಟು ತಮ್ಮ ಕಾಯಕ ನಡೆಸುತ್ತಾರೆಯೇ? ಎಷ್ಟೋ ಜನಕ್ಕೆ ಬೇರೆ ಕೆಲಸ ಮಾಡಲು ಗೊತ್ತಿಲ್ಲ, ಪರಂಪರೆಯಿಂದಲೂ ಈ ದುಡಿಮೆಯಲ್ಲೇ ಇದ್ದಾರೆ. ಸಾಧ್ಯವಿದ್ದರೆ, ಅವಕಾಶ ಸಿಕ್ಕರೆ ಇದರಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಇಷ್ಟ. ಅದಕ್ಕಾಗಿಯೇ ತಮ್ಮ ಪಾಡು ತಮ್ಮ ಮಕ್ಕಳಿಗಾದರೂ ಬೇಡ ಎಂಬ ಶಂಕೆ. ಬೇರೆ ಕಡೆ ಇನ್ನೊಬ್ಬರ ಅಡಿಯಾಳಾಗಿ ದುಡಿದಿರೋ ಅಡ್ಡಿಯಿಲ್ಲ. ಸ್ವತಂತ್ರವಾಗಿ ನಿರ್ವಹಿಸುವ ಕೆಲಸ ಬೇಡ, ಅದರಲ್ಲಿ ಜವಾಬ್ದಾರಿ ಹೆಚ್ಚು. ಎಲ್ಲವೂ ನೆಟ್ಟಿಗಿದ್ದರೆ ಸರಿ, ಏನಾದರೂ ಕುಂದುಕೊರತೆ ಕಂಡು ಬಂದರೆ ಹೇಗೆ? ಆಗ ಅದಕ್ಕೆ ಉತ್ತರ ಹೇಳಬೇಕಾಗುತ್ತದಲ್ಲ, ಸೋಲಿಗೆ ವಿವರಣೆ ನೀಡಬೇಕಾಗುತ್ತದೆ. ಈ ಉತ್ತರದಾಯಿತ್ವ ಬಹುಜನರಿಗೆ ಬೇಡ. ಆದುದರಿಂದಲೇ ಹೊಣೆ ಹಾರಿಸಿಕೊಳ್ಳುವ ಪ್ರಯತ್ನ ಇಷ್ಟ. ಹೆಚ್ಚಿನ ಹೊಣೆಯೂ ಬೇಡ, ಉತ್ತರ ಕೊಡುವುದೂ ಬೇಡ. ಮುಂದುವರಿದ ರಾಷ್ಟ್ರಗಳಲ್ಲಿ ಕೆಲಸ ಕದಿಯುವ ಪ್ರವೃತ್ತಿಯನ್ನು ಅಷ್ಟಾಗಿ ನೋಡಲಾರೆವು. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಕೆಲಸಕ್ಕೆ ಹಿಂಜರಿಯುವ ಪ್ರವೃತ್ತಿ ಹೆಚ್ಚು. ಈ ಪ್ರವೃತ್ತಿ ವ್ಯವಸ್ಥೆಯಿಂದಲೇ ಮೂಡಿಬರುತ್ತದೆ. ನಮ್ಮದು ಹೇಳಿ ಕೇಳಿ ವಿಷಮತೆ ತುಂಬಿದ ಸಮಾಜ. ಉಳ್ಳವರಿಗೆ ಎಲ್ಲವೂ ಉಂಟು, ಇಲ್ಲದವರಿಗೆ ಯಾವುದೂ ಇಲ್ಲ. ಅವಕಾಶಗಳು ಸರಿಸಮನಾಗಿ ಸಿಗುವುದಿಲ್ಲ. ಎಂತಲೇ ಕೆಲಸ ಮಾಡುವ ಉತ್ಸಾಹವೇ ಕಡಿಮೆ. ಲಾಭ ಬರದೇ ಇರುವ ಕೆಲಸಕ್ಕೆ ಹಿಂಜರಿಯುತ್ತಾರೆ. ಹಾಗೆಯೇ ದೇಶ ಸೇವೆ ಮಾಡುವ ಹಂಬಲವುಳ್ಳವರು ಅವಿರತ ದುಡಿಯುವ ಮಾದರಿಯಾಗಬೇಕು. ಅಂಥವರು ನಮ್ಮ ದೇಶದಲ್ಲೇ ಆಗಿದ್ದಾರೆ, ಈಗಲೂ ಇದ್ದಾರೆ. ಅವರಿಗೆ ಕೆಲಸ ಜೀವದ ಉಸಿರಿದ್ದ ಹಾಗೆ. ಮಹಾತ್ಮ ಗಾಂಧಿ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ, ಚಕ್ರವರ್ತಿ ರಾಜಗೋಪಾಲಾಚಾರಿ, ವಿನೋಬಾ ಭಾವೆ ಮುಂತಾದ ಮಹನೀಯರು ಶಿಸ್ತಿನ ಕೆಲಸಕ್ಕೆ ಮಾದರಿ. ನಾವಾದರೂ ಕೆಲಸ ಕದಿಯುವುದರಲ್ಲಿ ನಿಸ್ಸೀಮರು. ಆದಷ್ಟು ಕಡಿಮೆ ದುಡಿದು ಆದಷ್ಟು ಹೆಚ್ಚು ಪಡೆಯುವ ತವಕ ಉಳ್ಳ ಜಾಣರು. ಕೆಲಸ ಕದಿಯುವವರು ಒಂದು ಅಪರಾಧ.

0: ಮನೆಯಸು ಕೂತಾರೆ. ಇದಕ್ಕೆ ಕಾನೂನಿನ ಪ್ರಕಾರ ಶಿಕ್ಷೆ ಇಲ್ಲ ಇರಲಾರ್ದೇನೋ, ಆದರೆ ಒಂದಲ್ಲ ಒಂದು ದಿನ ನಮ್ಮ ಅಂತರಾತ್ಮಕ್ಕಾದರೂ ಉತ್ತರ ಕೊಡಲೇಬೇಕಲ್ವೇ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಭೀಷ್ಮ ಖಾದ್ರಿ ಶಾಮಣ್ಣ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:21. ಶುಭೋದಯ ಕರ್ನಾಟಕದಲ್ಲಿ ಈಗ ಭಾವಗೀತೆಗಳು.

0: ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಕುವೆಂಪು ಅವರ ರಚನೆ ಕೇಳಿದಿರಿ.
1: ಕೆಲವರು ಯೋಚಿಸ್ತಾರೆ ಯೋಗ ಮಾಡೋದಕ್ಕೆ ಫ್ಲೆಕ್ಸಿಬಿಲಿಟಿ ಬೇಕು ಅಂತ. ಆದ್ರೆ ಫ್ಲೆಕ್ಸಿಬಿಲಿಟಿ ಅನ್ನೋದು ನಮ್ಮ ಯೋಚನೆಯಲ್ಲಿದೆ. ಯಾವುದೇ ಬಂಧನ ಅಥವಾ ಯಾವುದೇ ದೇಹದ ಆಕಾರ ಬೇಕಿಲ್ಲ. ಬಾಲ್ಯ ಅಥವಾ ವೃದ್ಧಾಪ್ಯ, ಗಾಲಿ ಕುರ್ಚಿಯಲ್ಲಿರಲಿ ಅಥವಾ ವರ್ಕ್ ಫ್ರಮ್ ಹೋಮ್ ಆಗಿರಲಿ, ಯೋಗ ಪ್ರತಿಯೊಬ್ಬರ ಹಕ್ಕು.
2: ಯೋಗ ಜೀವನ ಸೇ ಜಬ್ ಜುಡ್ತಾ ಹೈ, ಏಕ್ ಸಹಜ ಕ್ರಿಯಾ ಬನ್ ಜಾತಾ ಹೈ, ತೋ ವೋ ಪ್ರತಿ ಪಲ್ ಉಸ್ಕಾ ಬೆನಿಫಿಟ್ ದೇತಾ ರಹತಾ ಹೈ.
1: ಬನ್ನಿ, ಈ ಜೂನ್ 21ರಂದು ನಾವೆಲ್ಲರೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಭಾಗಿಗಳಾಗೋಣ. ಯೋಗ ಮಾಡೋಣ, ಉತ್ಸಾಹ ಹೆಚ್ಚಿಸಿಕೊಳ್ಳೋಣ.
0: ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು.

ಮೈಸೂರು ಅನಂತ ಸ್ವಾಮಿ ರತ್ನಮಾಲಾ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕುವೆಂಪು ಅವರ ರಚನೆ ಕೇಳಿದಿರಿ. ಎಲ್ಲರಿಗೂ ಅಂತಾರಾಷ್ಟೀಯ ಯೋಗ ದಿನದ ಶುಭಾಶಯಗಳು. ಶುಭೋದಯ ಕರ್ನಾಟಕ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಯೋಗ ಅಂದರೆ ದೇಹವನ್ನ ಉಲ್ಲಾಸದಿಂದ ಇಡುತ್ತೆ, ನಮಗೆ ಉತ್ಸಾಹ ಕೊಡುತ್ತೆ ಅಂತೆಲ್ಲ ಹೇಳ್ತೀವಿ. ಆರೋಗ್ಯಕ್ಕೆ ಯೋಗ ಅಂತ ಹೇಳ್ತೀವಿ. ಆದರೆ ಯೋಗ ನಮ್ಮನ್ನು ನಾವು ಗೆಲ್ಲುವ, ಮನಸ್ಸಿನ ಹತೋಟಿ ಸಾಧಿಸಲು ಅನುವು ಮಾಡಿಕೊಡುವ ಬದುಕಿನ ಸೂತ್ರ.

ಸರಿಯಾಗಿ ತಿಳಿ ನಿನ್ನ ದೇಹ. ಚಂದ್ರಶೇಖರ ಕಂಬಾರರ ರಚನೆ ಕೇಳಿದಿರಿ. ಹಾಡಿದವರು ಬೆಂಗಳೂರು ಲತಾ. ದೇಹವನ್ನು ಸರಿಯಾಗಿ ತಿಳಿಯಬೇಕಾದರೆ, ಮನಸ್ಸನ್ನು ಹೃದಯವನ್ನು ಸರಿಯಾಗಿ ನಡೆಸಬೇಕಾದರೆ ಯೋಗ ರಾಜಮಾರ್ಗ. ಇಂದು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಸಮಸ್ತರಿಗೂ ಯೋಗ ದಿನದ ಶುಭಾಶಯಗಳು.

ಎಚ್.ಆರ್. ಲೀಲಾವತಿಯವರ ಧ್ವನಿಯಲ್ಲಿ ದರಾ ಬೇಂದ್ರೆ ಅವರ ರಚನೆ ಕೇಳಿದಿರಿ. ಸೂರ್ಯನ ಕಿರಣಗಳು ಮೈ ಸೋಕುವಾಗ, ಯೋಗದ ಉಸಿರು ಒಳಗೆ ತುಂಬುವಾಗ ಸಿಗುವ ಆನಂದವೇ ಬೇರೆ. ಇಂದು ಯೋಗ ದಿನ.

ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಕವನ ಕೇಳಿದಿರಿ. ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಎದೆಯ ಕಸವನ್ನು ಗುಡಿಸಿ ರಂಗವಲ್ಲಿ ಹಾಕಬೇಕಾದರೆ, ಹೃದಯದ ಹಣತೆ ಬೆಳಗಬೇಕಾದರೆ

0: ಯೋಗ ಒಂದು ರಾಜಮಾರ್ಗ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕೇಳ್ತಾ ಇದ್ದೀರಿ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂತ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ. ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.

ಹೊಸತು ಬೆಳಗು ಗೋಪಾಲಕೃಷ್ಣ ಅಡಿಗರ ರಚನೆ ಕೇಳಿದಿರಿ. ಲತಾ ಜಹಗೀರ್ದಾರ್ ಅವರ ಧ್ವನಿಯಲ್ಲಿ ಹೊಸತು ಬೆಳಗು ಹೊಸತು ದಿನ ಹಾರುವ ಮನಸ್ಸನ್ನು ಹಿಡಿಬೇಕಾದರೆ, ಒತ್ತಡ ಕಳೆದು ನವನವೀನ ಭಾವನ ಮೂಡಬೇಕಾದರೆ ಬೇಕು ಯೋಗ.

ಓ ನನ್ನ ಚೇತನ ಆಗುನಿ ಅನಿಕೇತನ. ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಕವನ ಕೇಳಿದಿರಿ. ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ಆತ್ಮೀಯ ಶ್ರೋತೃ ಬಾಂಧವರೇ, ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಯೋಗ ದಿನದ ಶುಭಾಶಯಗಳು. ಯೋಗ ಅಂದರೆ ಆಸನಗಳು ಅಷ್ಟೇ ಅಲ್ಲ, ಮನಸ್ಸನ್ನ ದೇಹವನ್ನ ಶುದ್ಧ ಮಾಡುವುದು, ನಮ್ಮನ್ನು ನಾವೇ ಗೆಲ್ಲುವುದು. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನದ ಆಚರಣೆಯಿಂದಾಗಿ ಜೂನ್ 21ರ ಈ ದಿನ ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬದ ದಿನವಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ನಡೆಯುತ್ತಿರುವಂತಹ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಇಂದು ನಡೆಯಲಿರುವಂತಹ ರಾಜ್ಯಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜನೆ ಮಾಡಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೆಯೇ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆ

ಉತ್ಪಾದನೆಗೆ ಚಾಲನೆ ನೀಡಿದರು. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರಾಜಸ್ಥಾನದಲ್ಲಿ ಪ್ರಯಾಣಿಕರ ಸೌಕರ್ಯಗಳನ್ನು ಹೆಚ್ಚಿಸುವ ಮತ್ತು ರೈಲ್ವೆ ಜಾಲವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿರುವಂತಹ ಹಲವಾರು ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಇಂದು ಉದ್ಘಾಟಿಸಿ ದೇಶಕ್ಕೆ ಸಮರ್ಪಿಸಲಿದ್ದಾರೆ. ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇಂದು ಮಧ್ಯಾಹ್ನ ಜರುಗಲಿದೆ. ಭಾರತದಾದ್ಯಂತ 551 ನಗರಗಳಲ್ಲಿ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಒಟ್ಟು 22.79 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗಾಗಿ ಈ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ರಾಯಚೂರಿನ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ವತಿಯಿಂದ 2025-26 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಜೋಳವನ್ನು ಸರಬರಾಜು ಮಾಡಿದ ರೈತರ ಖಾತೆಗೆ ಹಣವನ್ನು ಜಮೆ ಮಾಡಲಾಗುತ್ತಿದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಕೆನಡಾದ ಟೊರಾಂಟೋದಲ್ಲಿ ನಡೆದ ಫಿಫಾ ವಿಶ್ವಕಪ್ನಲ್ಲಿ ಜರ್ಮನಿ ತಂಡ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ ಪಂದ್ಯಾವಳಿಯಲ್ಲಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಳಿಸಿತು. ಜರ್ಮನಿಯ ಪರವಾಗಿ ಡೆನಿಜ್ ಉಂಡಾವ್ 2 ಗೋಲುಗಳನ್ನು ಗಳಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 10 ಗಂಟೆಗೆ ಕೇಳಲಿದ್ದೀರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
1: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ.

ನಾಲಿ ಹಾಡು ಚಿತ್ರದ ಗೀತೆ ಕೇಳಿದಿರಿ. ಕೆ ಕಲ್ಯಾಣ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಸಾಧು ಕೋಕಿಲ, ಹಾಡಿದವರು ಹರಿಹರನ್. ಶುಭೋದಯ ಕರ್ನಾಟಕ ಕೇಳ್ತಾ ಇದ್ದೀರಿ. ಇವತ್ತು ಅಂತಾರಾಷ್ಟೀಯ ಯೋಗ ದಿನ. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ, ಇದು 12ನೇ ಯೋಗ ದಿನದ ಘೋಷವಾಕ್ಯ.

0: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯಲಿದೆ. ವಾರ್ತಾ ಪ್ರಸಾರದ ನಂತರ
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಎಂ ಸುನೀಲ್ ವರ್ಮಾ. ದ ಹೆಡ್ಲೈನ್ಸ್. ಇಂಟರ್ನ್ಯಾಷನಲ್ ಯೋಗ ಡೇ ಬಿಂಗ್ ಸೆಲೆಬ್ರೇಟೆಡ್ ಅಕ್ರಾಸ್ ದ ಗ್ಲೋಬ್ ಟುಡೇ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಲೀಡ್ಸ್ ದ ನೇಷನ್ ಇನ್ ಪ್ರಾಕ್ಟಿಸಿಂಗ್ ಕಾಮನ್ ಯೋಗ ಪ್ರೋಟೋಕಾಲ್ ಫ್ರಮ್ ಹಿಸ್ಟಾರಿಕ್ ರೆಡ್ ರೋಡ್ ಇನ್ ಕೋಲ್ಕತಾ. Prime Minister to also commission 3 indigenously built Indian Navy platforms, INS Dunagiri, INS Sanshodhak and INS Agrae in Kolkata today. National Testing Agency to conduct NEET UG re-examination in India and abroad this afternoon. 3 Indian flagged crude oil tankers carrying over 8.6 lakh metric tons of cargo successfully crossed Strait of Hormuz. IMD issues red alert for extremely heavy rainfall over sub-Himalayan West Bengal and Sikkim today. And in cricket, India A to take on Sri Lanka A in tri-series final in Dambulla.

ಕೆಲಸ ಆಯಿತು, ಹೀಗೆಲ್ಲ ನಾವು ಮಾತಾಡ್ತೀವಿ ಅಲ್ವಾ. ಇವತ್ತು ಶೀರ್ಷಿಕೆ ಗಾನದಲ್ಲಿ ಯೋಗ ಶೀರ್ಷಿಕೆ ಕೇಳೋಣ. ಯೋಗಕ್ಕೆ ಯೋಗ ಬಂದಿದೆ, ಏನಂತೀರಿ ಕೇಳೋಣ. ಶೀರ್ಷಿಕೆ ಗಾನ, ಯೋಗ ಶೀರ್ಷಿಕೆ ಗೀತೆಗಳು.

ಯೋಗ ಶೀರ್ಷಿಕೆ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಶೀರ್ಷಿಕೆ ಗಾನದಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ಇಂದಿನ ಇತಿಹಾಸ ಶುಭೋದಯ ಕರ್ನಾಟಕದಲ್ಲಿ ಇವತ್ತು ಏನೆಲ್ಲ ವಿಶೇಷ ಇದೆ ಅಂತ ನೋಡೋದಾದರೆ ಭಾರತೀಯ ವಾಯುಸೇನೆ ಅಧಿಕಾರಿ ಅಭಿನಂದನ್ ವರ್ತಮಾನ್ ಅವರ ಜನ್ಮದಿನ ಇಂದು, ಪತ್ರಕರ್ತ ರಾಜಕಾರಣಿ ಪ್ರತಾಪ್ ಸಿಂಹ ಅವರ ಜನ್ಮದಿನ ಇಂದು, 1979ರಲ್ಲಿ ಅವರು ಜನಿಸಿದ್ದು. ಯೋಗ ವಿದ್ಯಾ ಪಾರಂಗತರಾದ ಟಿಕೆವಿ ದೇಶಿಕಾಚಾರ್

ಇನ್ನು ಇವತ್ತಿನ ವಿಶೇಷ ಏನು ಅಂತ ನೋಡೋದಾದ್ರೆ, ಭಾರತದ ಇತಿಹಾಸ ಏನು ಅಂದ್ರೆ, 450 ವರ್ಷಗಳ ಹಿಂದೆ 1576 ಇದೇ ಜೂನ್ 21 ರಜಪೂತರ ಶೌರ್ಯದ ಇತಿಹಾಸ ಬರೆಯಲಾಯಿತು. ಮೊಘಲ್ಲರು ಮತ್ತು ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ನಡುವೆ ಇತಿಹಾಸ ಪ್ರಸಿದ್ದವಾದ ಹಳದಿ ಘಾಟ್ ಯುದ್ಧ ನಡೆದದ್ದು ಇದೇ ದಿನ. ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರರಾದ ಸಿ ರಾಜಗೋಪಾಲಾಚಾರಿ ಅವರು ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿ ದೇಶದ ಚುಕ್ಕಾಣಿಯನ್ನು ಹಿಡಿದದ್ದು. ಹಾಗೆ ನಮ್ಮ ಪಿವಿ ನರಸಿಂಹರಾವ್ ಅವರು ಭಾರತದ ಆರ್ಥಿಕತೆಯ ಮುಖಪುಟವನ್ನು ಬದಲಾಯಿಸಿದರು ಅಂತ ನಾವು ಕೇಳ್ತೀವಲ್ಲ. ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಪಿವಿ ನರಸಿಂಹರಾವ್ ಅವರು ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಜೂನ್

ಇಪ್ಪತ್ತೊಂದನೇ ತಾರೀಖು. ಕ್ರೀಡಾಲೋಕದಲ್ಲೂ ಜೂನ್ ಇಪ್ಪತ್ತೊಂದಕ್ಕೆ ಬಹಳ ಮಹತ್ವ. 1999ರಲ್ಲಿ ಲಿಯಾಂಡರ್ ಪೇಸ್ ಅವರು ಟೆನ್ನಿಸ್ ಜಗತ್ತಿನಲ್ಲಿ ವಿಶ್ವದ ನಂಬರ್ ಒನ್ ಆಟಗಾರರಾಗಿ ಮಿಂಚಿದರು. ಇದೇ ದಿನ ಅವರು ಹೊಸ ಇತಿಹಾಸವನ್ನ ಬರೆದದ್ದು. ಯೋಗ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ.

ಶುಭೋದಯ ಕರ್ನಾಟಕದಲ್ಲಿ ಯೋಗ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ದಿನದ ಅಂಗವನ್ನ ಭಾಗ ಮಾಡ್ತಾರೆ. ಪಂಚಾಂಗದ 5 ಅಂಗಗಳಲ್ಲಿ ಯೋಗ ಕೂಡ ಒಂದು ಅಂಗ. ಯೋಗ ಕರಣ, ದಿನ, ವಾರ, ನಕ್ಷತ್ರ ಹೀಗೆಲ್ಲ ಹೇಳ್ತೀವಲ್ಲ. ಈಗ 7 ವಾರ, ಭಾನುವಾರ, ಸೋಮವಾರ, ಮಂಗಳವಾರ ಹೇಳ್ತೀವಿ. ಹಾಗೆ 11 ಕರಣಗಳು ಇವೆ, 27 ನಕ್ಷತ್ರಗಳು ಅಂದರೆ ಅಶ್ವಿನಿ, ಭರಣಿ ಇದೆಲ್ಲ ಹೇಳ್ತೀವಲ್ಲ. ಹಾಗೆ ಅದೇ ರೀತಿ 27 ಯೋಗಗಳನ್ನು ಗುರುತಿಸಲಾಗಿದೆ.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ, ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. 2 ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ. ಮಗುವಿನ

0: ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇನ್ನು ಇವತ್ತಿನ ಚಿನ್ನ ಬೆಳ್ಳಿ ದರಗಳನ್ನು ನೋಡೋದಾದರೆ, ಚಿನ್ನ 13,399 ರೂಪಾಯಿ 22 ಕ್ಯಾರೆಟ್, 14,608 ರೂಪಾಯಿ 24 ಕ್ಯಾರೆಟ್. ಬೆಳ್ಳಿ 2,50,000 ರೂಪಾಯಿ 1 ಕೆಜಿ, ಪೆಟ್ರೋಲ್ 111 ರೂಪಾಯಿ, ಡೀಸೆಲ್ 97.8. ನಿನ್ನೆ ರಾತ್ರಿಯ ವಹಿವಾಟು ಅಂತ್ಯಗೊಂಡಂತೆ ಈ ದರಗಳು.

ಇನ್ನು ಇಂದಿನ ಗಾದೆ ಮಾತು. ಪೀತಾಂಬರ ಒಟ್ಟರು ಕೊತ್ತಂಬರಿ ಮಾರೋದು ತಪ್ಪಲಿಲ್ಲ. ಪೀತಾಂಬರ ಒಟ್ಟರು ಕೊತ್ತಂಬರಿ ಮಾರೋದು ತಪ್ಪಲಿಲ್ಲ. ಇದು ಇಂದಿನ ಗಾದೆ ಮಾತು.

0: ಕೆಲವರು ಯೋಚಿಸ್ತಾರೆ ಯೋಗ ಮಾಡೋದಕ್ಕೆ ಫ್ಲೆಕ್ಸಿಬಿಲಿಟಿ ಬೇಕು ಅಂತ. ಆದರೆ ಫ್ಲೆಕ್ಸಿಬಿಲಿಟಿ ಅನ್ನೋದು ನಮ್ಮ ಯೋಚನೆಯಲ್ಲಿದೆ. ಯಾವುದೇ ಬಂಧನ ಅಥವಾ ಯಾವುದೇ ದೇಹದ ಆಕಾರ ಬೇಕಿಲ್ಲ. ಬಾಲ್ಯ ಅಥವಾ ವೃದ್ಧಾಪ್ಯ, ಗಾಲಿ ಕುರ್ಚಿಯಲ್ಲಿರಲಿ ಅಥವಾ ವರ್ಕ್ ಫ್ರಮ್ ಹೋಮ್ ಆಗಿರಲಿ, ಯೋಗ ಪ್ರತಿಯೊಬ್ಬರ ಹಕ್ಕು.
1: ಯೋಗ ಜೀವನ ಜುಡತಾ ಏಕ ಸಹಜ ಕ್ರಿಯಾ ಬನ್ ಜಾತಾ ಹೈ ತೋ ವೋ ಪ್ರತಿ ಪಲ್ ಉಸ್ಕಾ ಬೆನಿಫಿಟ್ ದೇತಾ ರಹತಾ.
0: ಬನ್ನಿ, ಈ ಜೂನ್ 21ರಂದು ನಾವೆಲ್ಲರೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಭಾಗಿಗಳಾಗೋಣ. ಯೋಗ ಮಾಡೋಣ, ಉತ್ಸಾಹ ಹೆಚ್ಚಿಸಿಕೊಳ್ಳೋಣ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಸಮಯ 9:05. ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ವಾರ್ತಾ ಪ್ರಸಾರ 7:35 ಪ್ರಸಾರವಾಗಿಲ್ಲ. ಈಗ ಬದಲಾದ ಸಮಯದಲ್ಲಿ ಕನ್ನಡ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ದ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ವಾರ್ತೆಗಳ ವಿವರ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಅಂತಾರಾಷ್ಟೀಯ ಯೋಗ ದಿನದ ಆಚರಣೆಯಿಂದಾಗಿ ಜೂನ್ 21ರ ಈ ದಿನ ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ಹೇಳಿದ್ದಾರೆ. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ

0: ಪ್ರದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದ್ದಾರೆ.
1: 21 ಜೂನ್ ಕಾ ಯೇ ದಿನ ಪೃಥ್ವಿಕೆ ಕುಚ್ ಭೂಭಾಗ ಪರ್ ಸಾಲ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ ಔರ್ ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವಕ್ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಬಿ ಬನ್ ಗಯಾ ಹೈ ವಿಶ್ವಕ್ಕೆ ಅಲಗ್ ಅಲಗ್ ಹಿಸ್ಸೋ ಸೆ ಯೋಗ ಕಿ ಏಕ್ ಸೆ ಏಕ್ ಅದ್ಭುತ ತಸ್ವೀರೆ ಆ ರಹಿ ಹೈ ಪೂರಾ ದೇಶ ಯೋಗ ಕಿ ಊರ್ಜಾ ಸೆ ಚೈತನ್ಯ ಸೆ ಭರಾ ಹುವಾ ನಜರ್ ಆ ರಹಾ ಹೈ.
0: ಮಾನಸಿಕ ಆರೋಗ್ಯದ ಮೂಲಕ ದೈಹಿಕ ಸುಸ್ಥಿತಿಯನ್ನು ಕಂಡುಕೊಳ್ಳಲು ಮತ್ತು ಸಮತೋಲಿತ ಜೀವನ ನಡೆಸಲು ಯೋಗವು ಸಹಾಯ ಮಾಡುತ್ತದೆ. ಯೋಗವನ್ನು ಕೇವಲ ನಿರ್ದಿಷ್ಟ ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವು 100 ದಿನಗಳ ಆನ್ಲೈನ್ ಯೋಗ ತರಗತಿಗಳ ಮೂಲಕ ಈ ವರ್ಷ ಯೋಗ 365 ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಬಳಿಕ ಪ್ರಧಾನಿ ಯೋಗ ಶಿಷ್ಟಾಚಾರದಂತೆ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ಕಾರ್ಯಕ್ರಮದ ಸ್ಥಳದಲ್ಲಿ ಸಾವಿರಾರು ಯೋಗಾಸಕ್ತರು ಭಾಗಿಯಾಗಿದ್ದರು. ಭಾರತ ಹಾಗೂ ವಿದೇಶಗಳಿಂದ ಲಕ್ಷಾಂತರ ನಾಗರಿಕರು ವರ್ಚುವಲ್ ಮೂಲಕ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಆರೋಗ್ಯ ಸೌಹಾರ್ದತೆ ಮತ್ತು ಸಾಮೂಹಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಜಾಗತಿಕ ಆಂದೋಲನವಾಗಿ ಯೋಗ ಬೆಳೆಯುತ್ತಿರುವ ಪಾತ್ರವನ್ನು ಈ ಕಾರ್ಯಕ್ರಮ ಪುನರುಚ್ಚರಿಸಿದೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಯೋಗ ಸಂಪ್ರದಾಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ದೇಶದ 100 ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಆಚರಣೆಗಳನ್ನು ಆಯೋಜನೆ ಮಾಡಿದೆ. ಈ ಉಪಕ್ರಮದ ಭಾಗವಾಗಿ ನವದೆಹಲಿಯ ಕೆಂಪುಕೋಟೆ, ಕರ್ನಾಟಕದ ಹಂಪಿ, ಉತ್ತರಾಖಂಡದ ಹರಿದ್ವಾರ, ಒಡಿಶಾದ ಕೊನಾರ್ಕ್, ತಮಿಳುನಾಡಿನ ಮಹಾಬಲಿಪುರಂ, ಮಹಾರಾಷ್ಟದ ಮುಂಬೈ, ಬಿಹಾರದ ನಲಂದ, ಗುಜರಾತ್ನ ಅಹಮದಾಬಾದ್, ಉತ್ತರ ಪ್ರದೇಶದ ಸಾರನಾಥ್, ಲಡಾಖ್ನ ಲೇಹ್, ತೆಲಂಗಾಣದ ಹೈದರಾಬಾದ್ ಮತ್ತು ಅಸ್ಸಾಂನ ಸಿಲ್ಚಾರ್ ಸೇರಿದಂತೆ ದೇಶದ 12 ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಆಚರಣೆಗಳು ನಡೆದಿವೆ. ಜಾಗತಿಕ ಮಟ್ಟದಲ್ಲಿಯೂ ಈ ಆಚರಣೆ ವ್ಯಾಪಕವಾಗಿದ್ದು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯ ಐಸಿಸಿಆರ್ ಸಮನ್ವಯದೊಂದಿಗೆ ವಿದೇಶಗಳಲ್ಲಿರುವಂತಹ 210 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ವಿಶ್ವದಾದ್ಯಂತ ಸುಮಾರು 2,500 ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿವೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕದ ವಿಧಾನಸೌಧ ಎದುರು ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯಮಟ್ಟದ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಯೋಗಾಸಕ್ತರೊಂದಿಗೆ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕೇಂದ್ರದ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆಯನ್ನು ನೀಡಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ನಡೆದ ರಾಜ್ಯಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಯೋಗ ದಿನದ ಆಚರಣೆಯ ನಂತರ ರಾಷ್ಟಪತಿಗಳು ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಲಿದ್ದು ಅಲ್ಲಿ ಆಯೋಜನೆ ಮಾಡಲಾಗಿರುವ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಅವರು ಸ್ಥಳೀಯ ಸಹಾರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಉಸ್ತುವಾರಿ ಸಿಬ್ಬಂದಿ ಹಾಗೂ ಉದ್ಯಾನವನದ ಕ್ಷೇತ್ರ ಕಾರ್ಯಪಡೆಯ ಸಿಬ್ಬಂದಿಯ ಜೊತೆಗೆ ವಿಶೇಷ ಸಂವಾದ ನಡೆಸಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಮುನ್ನಾ ದಿನವಾದ ನಿನ್ನೆ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿ ಯೋಗಾಭ್ಯಾಸ ನಡೆಸಿದ್ದಾರೆ. ಕೆನಡಾದ ಟೊರೊಂಟೊದಲ್ಲಿರುವಂತಹ ಒಂಟಾರಿಯೋ ಶಾಸನಸಭೆಯ ಮುಂಭಾಗದಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಹಾಗೂ ರಾಜತಾಂತ್ರಿಕ ಅಧಿಕಾರಿಗಳು ಯೋಗ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರೆಜಿಲ್ನ ಭವ್ಯವಾದ ಫೋರ್ಸ್ ದೋ ಇಗುವಾಸ್ ಜಲಪಾತದ ಬಳಿ ಭಾರತದ ರಾಯಭಾರಿ ದಿನೇಶ್ ಭಾಟಿಯಾ ನೇತೃತ್ವದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತ್ತ ಡೆನ್ಮಾರ್ಕ್ನ ಆರ್ಹಸ್ನ ಡೋಕ್ ಒಂದರಲ್ಲಿ ನಡೆದ ಆಚರಣೆಯಲ್ಲಿ ರಾಯಭಾರಿ ಮನೀಶ್ ಪ್ರಭಾತ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಡೆನ್ಮಾರ್ಕ್ ಪ್ರಧಾನಿ ಮೆಟ್ರೆ ಫ್ರೆಡೆರಿಕ್ಸನ್ ಅವರಿಗೆ ಬರೆದಿದ್ದ ಪತ್ರವನ್ನು ವಾಚನ ಮಾಡಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ

ಐತಿಹಾಸಿಕ ಲಿಂಕನ್ ಮೆಮೋರಿಯಲ್ ಬಳಿ ನೂರಾರು ಜನರು ಒಟ್ಟಿಗೆ ಸೇರಿ ಯೋಗ ದಿನವನ್ನ ಆಚರಣೆ ಮಾಡಿದರು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇಂದು ಮಧ್ಯಾಹ್ನ ಜರುಗಲಿದೆ. ಭಾರತದಾದ್ಯಂತ 551 ನಗರಗಳಲ್ಲಿ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಒಟ್ಟು 22,000 ಹೆಚ್ಚು ಅಭ್ಯರ್ಥಿಗಳಿಗಾಗಿ ಈ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಪರೀಕ್ಷೆಯು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಪ್ರಸ್ತುತ ಪರೀಕ್ಷೆಯನ್ನು ಇಂಗ್ಲಿಷ್ ಮತ್ತು 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಗುತ್ತಿದೆ. ಪರೀಕ್ಷೆಯ ಮುನ್ನ ದಿನವಾದ ನಿನ್ನೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜಾಮರ್ಗಳು, ಸಿಸಿಟಿವಿ ತಪಾಸಣಾ ಸಿಬ್ಬಂದಿ ಮತ್ತು ಬಯೋಮೆಟ್ರಿಕ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಪರಿಶೀಲಿಸಲು ದೇಶದಾದ್ಯಂತ ಅಣಕು ಪ್ರಕ್ರಿಯೆ ನಡೆಸಿತು. ಪರೀಕ್ಷೆಯನ್ನು ಅತ್ಯಂತ ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ನಡೆಸಲು ತಾನು ಸಂಪೂರ್ಣವಾಗಿ ಸಿದ್ದವಿರುವುದಾಗಿ ಎನ್ಟಿಎ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರಯ ನೌಕೆ ಸಬ್ಮೇರಿಯನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡ 75ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ಕೆನಡಾದ ಟೊರೊಂಟೊದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ ಪಂದ್ಯಾವಳಿಯಲ್ಲಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಳಿಸಿತು. ಜರ್ಮನಿಯ ಪರವಾಗಿ ಡೆನಿಚ್ ಉಂಡಾವ್ 2 ಗೋಲುಗಳನ್ನು ಗಳಿಸಿದರು. ಇಂದು ಕನ್ಸಾನ್ ನಗರದಲ್ಲಿ ಇಕ್ವೆಡಾರ್ ಮತ್ತು ಕ್ಯೂರಸಾವ್ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಚೆನ್ನೈನ ಚಿದಂಬರ್ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ವಿರುದ್ದ ಭಾರತ 9 ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ನೀಡಿದ 219 ರನ್ಗಳ ಗುರಿಯನ್ನು ಕೇವಲ 28.4 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ ಕ್ರಮಿಸಿ ಗೆಲುವು ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ದತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ದ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ, ಇಂದು ಎಷ್ಟೆಲ್ಲ ವಿಶೇಷಗಳಿವೆ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಎಲ್ಲ ಕಡೆ ಯೋಗ ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕದ ಐತಿಹಾಸಿಕ ತಾಣ ಹಂಪಿ, ಬೆಂಗಳೂರು ವಿಧಾನಸೌಧ ಆವರಣ, ದೆಹಲಿ, ಜಬಲ್ಪುರ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಸರ್ಕಾರ, ಸಂಘ ಸಂಸ್ಥೆಗಳು ಯೋಗ ದಿನವನ್ನು ಆಚರಿಸುತ್ತಿವೆ. ಆಯುಷ್ ಇಲಾಖೆ 100ಕ್ಕೂ ಹೆಚ್ಚು ಆಯ್ದ ಜಾಗಗಳಲ್ಲಿ ಯೋಗ ಪ್ರದರ್ಶನ, ವ್ಯಾಖ್ಯಾನ ಕಾರ್ಯಕ್ರಮಗಳನ್ನು ಯೋಜಿಸಿದೆ. ಭಾರತೀಯ ರಾಯಭಾರ ಸಂಸ್ಥೆ ಸಹಯೋಗದಲ್ಲಿ ವಿಶ್ವದಾದ್ಯಂತ ಯೋಗ ದಿನ ನಡೀತಾ ಇದೆ. 210 ದೇಶಗಳಲ್ಲಿ ಆಯೋಜಿತವಾಗಿದೆ ಯೋಗ ದಿನ. ಹಾಗೆ ವಿಶ್ವದಾದ್ಯಂತ 2500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯೋಗ ದಿನವನ್ನು ನಡೆಸಲಾಗುತ್ತಿದೆ. ಇಪ್ಪತ್ತೊಂದು ನಿಮಿಷ ನಿಜವಾದ ಬದಲಾವಣೆ. ಯೋಗ ಸೆಲ್ಫಿ ಸ್ಪರ್ಧೆಗಳು ನಡೀತಾ ಇವೆ. ರೀಲ್ ಅಲ್ಲ ರಿಯಲ್ ಡಿಜಿಟಲ್ ಸ್ಪರ್ಧೆಯನ್ನ ಯುವಜನ ಸೇವಾ ಇಲಾಖೆ ಹಮ್ಮಿಕೊಂಡಿದೆ. ಸಮಾವೇಶ, ಪ್ರದರ್ಶನ, ವ್ಯಾಖ್ಯಾನ, ವಿಚಾರ ಸಂಕಿರಣ, ಎಲ್ಲೆಡೆ ಯೋಗದ ಅರಿವು ಮೂಡಿಸುವ ಕಾರ್ಯಕ್ರಮಗಳು ನಡೆಯುತ್ತಿವೆ. ಹೌದು, ಇವತ್ತು ವಿಶ್ವ ಯೋಗ ದಿನ. ಬೆಳಗ್ಗೆಯಿಂದ ಹೇಳ್ತಾ ಇದ್ದೀವಿ, ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಹೌದು, ಜೂನ್ 21 ಇವತ್ತು 3ನೇ ಭಾನುವಾರ. ಇವತ್ತು ಅಪ್ಪಂದರಿಗೆ, ತಂದೆಯರಿಗೆ ಗೌರವ ಸೂಚಿಸುವ ದಿನ, ವಿಶ್ವ ಅಪ್ಪಂದಿರ ದಿನ. ಅಪ್ಪ, ಐ ಲವ್ ಯು ಅಪ್ಪ ಅಂತ ಹೇಳುವ ದಿನ. ಇವತ್ತು ವಿಶ್ವ ಮೋಟಾರ್ ಸೈಕಲ್ ದಿನ ಕೂಡ. ಹೌದು, ಇವತ್ತು ವಿಶ್ವ ಮಾನವತಾವಾದಿ ದಿನ. ಇವತ್ತು ವಿಶ್ವ ಜಿರಾಫೆ ದಿನ. ಜಿರಾಫೆಗಳು ಅಳಿತಾ ಇರುವ ಪ್ರಾಣಿ ಸಂಕುಲ, ಹಾಗಾಗಿ ಜಿರಾಫೆಗಳನ್ನು ರಕ್ಷಿಸಿ ಅಂತ ಕರೆ ನೀಡುವ ದಿನ ಇಂದು ವಿಶ್ವ ಜಿರಾಫೆ ದಿನ. ಕೆಲವು ದೇಶಗಳಲ್ಲಿ ಇವತ್ತು ಸ್ಕೇಟಿಂಗ್ ದಿನ ಅಂತ ಆಚರಿಸ್ತಾರೆ. ಅರಿಜೋನಾದಲ್ಲಿ ಇವತ್ತು ರಾಷ್ಟ್ರೀಯ ದಿನ. ಹಿತ್ತಲು, ಮನೆಯ ಹಿತ್ತಲಲ್ಲೇ ಆಟ ಆಡಬಹುದು, ನಮಗೆ ದೊಡ್ಡ ದೊಡ್ಡ ಫೀಲ್ಡ್ಗಳೇ ಬೇಕಾಗಿಲ್ಲ ಅಂತ ಹೇಳುವ ಹಿತ್ತಲಿನ ಆಟಗಳ ದಿನ ಅಂತ ಕೂಡ ಇವತ್ತು ಕೆಲವು ದೇಶಗಳಲ್ಲಿ ಆಚರಿಸ್ತಾರೆ. ಮತ್ತೆ ಮನೆಗೆ ನಾವು ಬಾಗಿಲುಗಳಿಗೆ ಬೀಗ ಹಾಕ್ತೀವಿ ಅಲ್ವಾ, ಬೀಗದ ಕೈ ಎಲ್ಲೋ ಇಟ್ಟಿರ್ತೀವಿ, ಆಮೇಲೆ ಬೀಗ ಸರಿಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳಲ್ಲ. ಎಷ್ಟೋ ಸಲ ಬೀಗ ಎಲ್ಲೋ, ಬೀಗದ ಕೈ ಎಲ್ಲೋ ಆಗಿರುತ್ತೆ. ಹಾಗೆ ಈ ಬೀಗ, ಬೀಗದ ಕೈ ಎರಡನ್ನ ಒಟ್ಟಿಗೆ ಸೇರಿಸಿ ಮನೆಯ ಎಲ್ಲ ಲಾಕ್ಗಳು ಸರಿಯಾಗಿದೆಯಾ ಸರಿಯಾಗಿಲ್ವಾ ಅಂತ ಪರೀಕ್ಷೆ ಮಾಡುವ ದಿನ ಅಂತ ಕೂಡ ಈ ದಿನವನ್ನು ಆಚರಿಸಲಾಗುತ್ತೆ. ಇಷ್ಟೆಲ್ಲ ದಿನಗಳು ಇವತ್ತು ಜೂನ್ 21ನೇ ತಾರೀಕು. ಆದರೆ ಮತ್ತೊಂದು ಮಹತ್ವದ ದಿನ ಇದೆ. ಇವತ್ತು ಜೂನ್ 21 ವಿಶ್ವ ಸಂಗೀತ ದಿನ. ಯೋಗಕ್ಕೆ ಸಂಗೀತ ಬೇಕು, ಮಾತಲ್ಲೂ ಸಂಗೀತ ಬೇಕು, ಹಾಡು ಹಾಡಲು ಸಂಗೀತ ಬೇಕು, ಖುಷಿಗೆ ಸಂಗೀತ, ದುಃಖಕ್ಕೂ ಸಂಗೀತ, ಶಾಂತಿಗೂ ಸಂಗೀತ, ಮಂತ್ರಕ್ಕೂ ಸಂಗೀತ, ಆಧ್ಯಾತ್ಮಕ್ಕೂ, ದೇವರಿಗೂ, ಮಾನವನಿಗೂ, ನಮಗೂ ನಿಮಗೂ, ವಿವಿಧ ಭಾರತಿಗೂ ಸಂಗೀತವೇ ಸೇತುವೆ. ಇವತ್ತು ವಿಶ್ವ ಸಂಗೀತ ದಿನ. ಇಂದಿನ ವಿಶೇಷ ವಿಶ್ವ ಸಂಗೀತ ದಿನ. ಇಂದಿನ ವಿಶೇಷ ವಿಶ್ವ ಸಂಗೀತ ದಿನ.

ಸಂಗೀತ ಸುರಗಂಗೆಯಂತೆ, ಸಂಗೀತ ರವಿಕಾಂತಿಯಂತೆ, ಸಂಗೀತ ಪರಮಾರ್ಥವಂತೆ. ಸಂಗೀತ ದಿನದ ಈ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಯಾರು ಬೇಕಾದರೂ ಎಲ್ಲೇ ಬೇಕಾದರೂ ರಸ್ತೆಗಳಲ್ಲಿ, ಪಾರ್ಕ್ಗಳಲ್ಲಿ, ಮನೆಗಳಲ್ಲಿ ಮುಕ್ತವಾಗಿ ಸಂಗೀತ ನುಡಿಸಬಹುದು, ಸಂಗೀತ ಹಾಡಬಹುದು. ಇದು ಈ ದಿನದ ವಿಶೇಷ ಕೂಡ.

ನಾಳೆಯ ಬದುಕಿಗೆ ದೀಪವನಿಡುವಾಸೆ. ಮೈಸೂರು ಮಲ್ಲಿಗೆ ಚಿತ್ರಕ್ಕೆಂದು ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಇವತ್ತು ವಿಶ್ವ ಸಂಗೀತ ದಿನ. ಫೇಟ್ ದ ಲಾ ಮ್ಯೂಸಿಕ್, ಫ್ರೆಂಚ್ ಭಾಷೆಯಲ್ಲಿ ಸಂಗೀತದ ಹಬ್ಬ ಅಂತ ಹೇಳ್ತೀವಿ. ಇದರ ಇನ್ನೊಂದು ಅರ್ಥ ಅಂದರೆ ಮೇಕ್ ಮ್ಯೂಸಿಕ್, ಸಂಗೀತ ಮಾಡಿ, ಸಂಗೀತವನ್ನು ರಚಿಸಿ ಅಂತ ಹೇಳ್ತೀವಲ್ಲ, ಹಾಗೆ ಫೇಟ್ ದ ಲಾ ಮ್ಯೂಸಿಕ್. ಇವತ್ತು ಜಗತ್ತಿನ ಸುಮಾರು 120 ಹೆಚ್ಚು ದೇಶಗಳಲ್ಲಿ, 700 ಅಧಿಕ ನಗರಗಳಲ್ಲಿ ಸಂಗೀತ ದಿನವನ್ನು ಆಚರಿಸಲಾಗುತ್ತೆ. ಇದು ಮೂಲತಃ ಫ್ರಾನ್ಸ್ ದೇಶದ ಕಲ್ಪನೆ. ಅಧಿಕೃತವಾಗಿ ಆರಂಭ ಆಗಿದ್ದು 1982. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಅಲ್ಲಿನ ಸಾಂಸ್ಕೃತಿಕ ಸಚಿವರಾದ ಜಾಕ್ ಲಾಂಗ್ ಅನ್ನೋರು, ಸಂಗೀತ ನಿರ್ದೇಶಕ ಮೋರಿಸ್ ಫ್ಲಾರೆಟ್ ಇವರಿಬ್ಬರೂ ಸೇರಿ ಈ ಪರಿಕಲ್ಪನೆಯನ್ನು ಜಾರಿಗೆ ತಂದಿದ್ದು. ಇವತ್ತು ವಿಶ್ವ ಸಂಗೀತ ದಿನ. ಇಂದಿನ ವಿಶೇಷ ವಿಶ್ವ ಸಂಗೀತ ದಿನ

ಬೆಳಕಿನ ಕವಿತೆ ಗೀತೆಯನ್ನ ಬನಾರಸ್ ಚಿತ್ರದಿಂದ ಆರಿಸಲಾಗಿತ್ತು. ಹಾಡಿದವರು ಸಂಜಿತ್ ಹೆಗಡೆ. ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಅಜನೀಶ್ ಲೋಕನಾಥ್.

ವಿರಾಟ್ ಚಿತ್ರದ ಗೀತೆ ಕೇಳಿದಿರಿ. ಮುಂಜಾನೆ ಸುರಿಯುವ ತಂಪಲಿ ಅನುರಾಧ ಭಟ್ ಹಾಗೂ ಸಂತೋಷ್ ವೆಂಕಿ ಅವರ ಧ್ವನಿಗಳಲ್ಲಿತ್ತು ಕವಿರಾಜ್ ಅವರ ರಚನೆ. ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಎಂಥದೇ ಸಂದರ್ಭದಲ್ಲೂ ನಮಗೆ ಜೊತೆ ಹಾಡುಗಳು. ಒಂಟಿತನಕ್ಕೆ ಗೆಳೆಯ ಅಂದರೆ ಅದು ಸಂಗೀತ. ಮಾತ್ರೆಗಳು ದೇಹದ ಕಾಯಿಲೆಯನ್ನ ನಿವಾರಿಸುತ್ತೆ, ಆದರೆ ಸಂಗೀತ ಕಾಯಿಲೆಯೇ ಬರದ ಹಾಗೆ ನಮ್ಮನ್ನ ಯಾವಾಗಲೂ ಉತ್ಸಾಹವಾಗಿ ಇಡುವಂಥದ್ದು. ಕಾಯಿಲೆಗಳಿಂದ ದೂರ ಮಾಡುತ್ತೆ, ಯಾವುದೇ ಖಿನ್ನತೆಯಿಂದ ನಮ್ಮನ್ನು ದೂರ ಮಾಡುತ್ತೆ. ಆ ದಿನದ ನಮ್ಮ ಯಾವುದೇ ಸಂದರ್ಭಕ್ಕೂ, ನಮ್ಮ ನೆನಪಿಗೂ, ನಮ್ಮ ಮಾತಿಗೂ, ನಮ್ಮ ಮೌನಕ್ಕೂ ಸಂಗೀತವೇ ಸಾಥಿ.

ನಕ್ಕರದೇ ಸ್ವರ್ಗ ಚಿತ್ರದ ಗೀತೆ ಕೇಳಿದಿರಿ. ಆರ್ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಎಂ ರಂಗರಾವ್. ಹಾಡಿದ ಕಲಾವಿದರು ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಂದ್ರಹಾಸ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಹನುಮಂತರಾವ್ ಅವರು ರಾಗ ಸಂಯೋಜಿಸಿದ ಗೀತೆ ಇದು. ಬರೆದವರು ಚಿ ಉದಯಶಂಕರ್.

ಪೋಸ್ಟ್ ಮಾಸ್ಟರ್ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸೋಣ. ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿತ್ತು. ಬರೆದಿರುವವರು ಜಿವಿ ಅಯ್ಯರ್, ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಆತ್ಮೀಯ ಶ್ರೋತೃಗಳೇ, ಸಮಯ 11 ಗಂಟೆಯಾಗಿದೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ ಐಎನ್ಎಸ್ ದುನ್ಗಿರಿ, ಐಎನ್ಎಸ್ ಸಂಶೋಧಕ್, ಐಎನ್ಎಸ್ ಅಗ್ರೇಯ ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಿದರು. ಈ ನೌಕೆಗಳಿಗೆ ಬೇಕಾದ ಶೇಕಡ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವಾಗಿದೆ. ಯೋಗಾಭ್ಯಾಸದಿಂದ 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಮತ್ತು 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಗೆ ಕರೆ ನೀಡಿದ್ದಾರೆ. ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವರಾದಂತಹ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದು ಹೇಳಿದ್ದಾರೆ. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಈ ನಿಮಿತ್ತ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಯನ್ನು ಚಾಲನೆ ನೀಡಿದರು. ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನವದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕ ಇಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭಾಶಯ ಹಾರೈಸಿದ್ದಾರೆ. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಅವರು ಭರವಸೆ ನೀಡಿದ್ದಾರೆ. ಪ್ರಧಾನಮಂತ್ರಿ ಜನಮನ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಕ್ಕಾಲು ಕೊರಗ ಕಾಲೋನಿಯಲ್ಲಿ 2,75,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ದಿಪಡಿಸಲಾದ ರಸ್ತೆಯನ್ನು ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಉದ್ಘಾಟನೆ ಮಾಡಿದರು. ಶ್ರೀಲಂಕಾದ ದಂಬುಲದಲ್ಲಿ ನಡೆದಿರುವಂತಹ ತ್ರಿಕೋನ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ನಡೆಯುತ್ತಿರುವಂತಹ ಫೈನಲ್ ಪಂದ್ಯದಲ್ಲಿ ಭಾರತದ ಎ ತಂಡದ ಬ್ಯಾಟರ್ ವೈಭವ್ ಸೂರ್ಯವಂಶಿ ಕೇವಲ 11 ಬಾಲ್ಗಳಲ್ಲಿ 50 ರನ್ ಗಳಿಸುವ ಮೂಲಕ ಅತಿ ವೇಗದ ಅರ್ಧಶತಕ

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಕೇಳುಗರೆಲ್ಲರಿಗೂ ಈ ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಇನ್ನೀಗ ಹೊಚ್ಚ ಹೊಸ ಹಾಡುಗಳನ್ನ ಕೇಳುವಂತಹ ಸಮಯ. ಸೂಪರ್ ಹಿಟ್ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ.

11:30 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹೊಚ್ಚ ಹೊಸ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇವೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳು.

ಕಾಶ್ಮೀರಿ ಈ ದಿನ 11:30 ಸರಿಯಾಗಿ ಕಲಾಭಾರತಿ ಕಾರ್ಯಕ್ರಮ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಕವಿ ಚನ್ನವೀರ ಕಣವಿ ಅವರ ಕುರಿತಾಗಿ. ಅನಂತರ 12:00 ಸರಿಯಾಗಿ ಕರೆಗೊಂದು ಹಾಡು ಕಾರ್ಯಕ್ರಮ. ಭಾನುವಾರದ ವಿಶೇಷ, ಮಕ್ಕಳು ಮಾತ್ರ ಕರೆ ಮಾಡಬಹುದು, ನೀವು ಕರೆ ಮಾಡಿ ನಿಮಿಷದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಮಕ್ಕಳ ಕಾರ್ಯಕ್ರಮ ಭಾನುವಾರದ ವಿಶೇಷ ಕರೆಗೊಂದು ಹಾಡು 12:00 ಒಂದು ಗಂಟೆಯವರೆಗೆ ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9 FM.

10:35:45 ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ಕಲಾಭಾರತಿ. ತಮ್ಮ ಕವನಗಳು, ಸಾಹಿತ್ಯ ಗ್ರಂಥಗಳ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಸೇವೆಯನ್ನ ಸಲ್ಲಿಸಿದಂತಹ ಕವಿ ನಾಡೋಜ ಚನ್ನವೀರ ಕಣವಿಯವರು. ಕನ್ನಡ ಸಾಹಿತ್ಯದ ಬಾಂಧಡದಲ್ಲಿ ಆಕಾಶ ಬುಟ್ಟಿಯ ಹಾಗೆ ಬೆಳಗಿದವರು ಇವರು. ನಮ್ಮ ಕನ್ನಡ ಸಾಹಿತ್ಯದ ಸುದ್ದಿಯಲ್ಲಿ ಒಂದು ಮುಂಜಾವಿನಲ್ಲಿ ಸೋನೆ ಮಳೆಯನ್ನ ಸುರಿಸಿದವರು. ವಿಶ್ವ ವಿನೂತನ, ವಿದ್ಯಾಚೇತನ, ಸರ್ವ ಹೃದಯ ಸಂಸ್ಕಾರಿ ಅಂತ ವಿಶ್ವ ಭಾರತಿಗೆ ಕನ್ನಡ ಧಾರತಿಯನ್ನ ಮಾಡಿದಂತಹ ಕಣವಿಯವರು ಈ ದಿನ ನಮ್ಮೊಟ್ಟಿಗಿಲ್ಲ. ಆದರೆ ಅವರನ್ನ ಕುರಿತಾದಂತಹ ಒಂದಷ್ಟು ಮಾತುಗಳು ಹಾಗೂ ಅವರದೇ ರಚನೆಯ ಭಾವಗೀತೆಗಳು ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

ಧಾರವಾಡ ಜಿಲ್ಲೆಯ ಗದಗ ತಾಲೂಕು ಹೊಂಬಳ ಗ್ರಾಮದಲ್ಲಿ 1928 ಇದೇ ಜೂನ್ ತಿಂಗಳಲ್ಲಿ ಸಕ್ಕರಪ್ಪ ಹಾಗೆ ಪಾರ್ವತಮ್ಮ ದಂಪತಿಗಳ ಕಿರಿಯ ಪುತ್ರನಾಗಿ ಡಾಕ್ಟರ್ ಚನ್ನವೀರ ಕಣವಿಯವರು ಜನಿಸಿದರು. ಜೂನ್ ತಿಂಗಳಲ್ಲಿ ಹುಟ್ಟಿದ್ರಿಂದ ಇರಬಹುದು, ಜೊತೆಗೆ ಇವರ ಕವಿತೆಗಳಲ್ಲಿತ್ತಲ್ಲ ಆ ಆರ್ದ್ರತೆ, ಇದನ್ನ ಅರ್ಥಂತಹ ಜಿಎಸ್ ಶಿವರುದ್ರಪ್ಪ ಅವರು ಕಣವಿ ಅವರನ್ನ ಮಳೆಗಾಲದ ಕವಿ ಅಂತಾನೆ ಬಣ್ಣಿಸ್ತಾ ಇದ್ರು. ನಿಜವಾಗ್ಲೂ ಈ ಮಳೆಗಾಲ ಬಂದಾಗ ನನಗೆ ತುಂಬಾ ಕಡಿದೋ ನಾಡೋಜ ಚನ್ನವೀರ ಕಣವಿಯವರು. ಪ್ರಾಥಮಿಕ ಶಾಲೆಯ ಮಾಸ್ತರರ ಪುತ್ರ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವರು ಒಬ್ಬ ಸಂಸ್ಕಾರವಂತ ಸಾಹಿತಿಗಳಲ್ಲಿ ಒಬ್ರು. ಬಾಲ್ಯದಿಂದಾನೆ ಹಳ್ಳಿಯ ಸೊಗಡಿರ್ಬೋದು, ತೋಟ, ಗದ್ದೆ, ಗುಡ್ಡ, ಕಣಿವೆ ಇದೆಲ್ಲವನ್ನ ನೋಡ್ತಾ ನೋಡ್ತಾನೆ ಭಾವ ಜೀವನದಲ್ಲಿ ಬೆಳೆದಂತಹ ಇವರ ಜೀವನಾನೇ ಒಂದು ಕಾವ್ಯ. ಕಾವ್ಯಾನೇ ಜೀವನ ಅಂತ ಬದುಕಿದಂತಹ ನಾಡಿನ ಅಗ್ರಗಣ್ಯ ಕವಿ, ಅವರ ಕವಿತ್ವ ಬದುಕು ಹಾಗೆ ಅವರು ಬೆಳೆದು ಬಂದಂತಹ ಹಾದಿ ನಿಜಕ್ಕೂ ರೋಚಕ ಅಂತಾನೆ ಹೇಳ್ಬೋದು. ಆ ರೋಚಕ ಕಥೆಯನ್ನ ತಿಳಿಸ್ಕೊಡ್ತೀನಿ ಅವರದೇ ರಚನೆಯ ಮತ್ತೊಂದು ಮುದ್ದಾದ ಗೀತೆಯ ನಂತರ.

ಕವಿ ಚನ್ನವೀರ ಕಣವಿಯವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಆತ್ಮೀಯರು, ಕಣವಿಯವರು 5ನೇ ತರಗತಿಯನ್ನ ಮುಗಿಸ್ತಾ ಇದ್ದ ಹಾಗೆ ಅವರ ತಂದೆ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದರು. ಆಗ ತಾಯಿಯ ತವರು ಮನೆ ಹೊಂಬಳಕ್ಕೆ ಇವರ ಕುಟುಂಬ ಸ್ಥಳಾಂತರ ಆಯಿತು. ಆಗ ಕಣವಿಯವರ ವಿದ್ಯಾಭ್ಯಾಸ ಮುಂದುವರೆಸಿದ್ದು ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ. ಗರಗ ಆಗ ರಾಷ್ಟ್ರಧ್ವಜ ತಯಾರಿಸುವಂತಹ ಪ್ರತಿಷ್ಠಿತವಾದಂತಹ ಊರಾಗಿತ್ತು. ಹೀಗಾಗಿ ಕಣವಿ ಅವರಿಗೆ ದೇಶಭಕ್ತಿ ಮತ್ತಷ್ಟು ಹೆಚ್ಚು ಹಾಗೆ ಮಾಡಿತು. ಅಲ್ಲಿ ಪ್ರತಿ ಭಾನುವಾರ ನಡೆಯುವಂತಹ ಪ್ರಭಾತ ಫೇರಿಯಲ್ಲಿ ದೇಶ ನಾಡಭಕ್ತಿಯ ಗೀತೆಗಳ ಹಾಡುಗಾರಿಕೆಯಲ್ಲಿ ಕಣವಿಯವರು ಮುಂಚೂಣಿಗೆ ಬಂದರಂತೆ. ಪ್ರಭಾವಿಗಳ ಪ್ರಜ್ಞೆ ಮೂಡಿಸುವಂತಹ ಭಾಷಣಗಳನ್ನ ಕೇಳ್ತಾ ಕೇಳ್ತಾನೆ ಕಣವಿಯವರು ಬೆಳೆದ್ರು. ಜೊತೆಗೆ ದೇಶ ವ್ಯಾಪಿಸಿದಂತಹ ಸ್ವಾತಂತ್ರ್ಯ ಚಳುವಳಿಯ ಕಾವ್ಯ ಪರಿಚಯ ಆಗಿದ್ದು ಇವರಿಗೆ ಆ ಗರಗದಲ್ಲಿನೇ. ಇಷ್ಟೇ ಅಲ್ಲ, ಕಣವಿಯವರ ಓದುವಂತಹ ಹವ್ಯಾಸಕ್ಕೆ ಚಾಲನೆ ಸಿಕ್ಕಿದ್ದೇ ಗರಗ ಶಾಲೆಯಲ್ಲಿ. ಅಲ್ಲಿನ ಗ್ರಂಥಾಲಯದಲ್ಲಿ ಗಳಗನಾಥರ ಮಾಧವ ಕರುಣಾವಿಲಾಸ ಕಾದಂಬರಿ ಓದಲು ಆರಂಭ ಮಾಡಿದಂತಹ ಇವರು ಓದಿನ ರುಚಿಯನ್ನ ಹತ್ತಿಸಿಕೊಂಡ್ರಂತೆ. 1940ರಲ್ಲಿ ನಡೆದಂತಹ ಮುಲ್ಕಿ ಪರೀಕ್ಷೆಯಲ್ಲಿ ಅವಿಭಜಿತ ಧಾರವಾಡ ಜಿಲ್ಲೆಗೆನೆ ಪ್ರಥಮ ಸ್ಥಾನವನ್ನ ಪಡೆದಂತಹ ಕಣವಿಯವರು ಕೀರ್ತಿ ಪತಾಕಿಯನ್ನೇ ಹಾರಿಸಿದ್ರು. ಆ ಸಂದರ್ಭದಲ್ಲಿ ಈ ಮುಲ್ಕಿ ಪರೀಕ್ಷೆ ಪಾಸ್ ಆದರೆ ಶಿಕ್ಷಕ ವೃದ್ಧಿ ಈ ಹುದ್ದೆ ಅನ್ನೋದು ಸುಲಭವಾಗಿ ಸಿಗ್ತಾ ಇತ್ತು. ಆದರೆ ಹೆಚ್ಚಿನ ವಿದ್ಯಾಭ್ಯಾಸದ ತುಡಿತ ಹಾಗೆ ಮುಂಬೈ ಸರ್ಕಾರದ ಸ್ಕಾಲರ್ಶಿಪ್ ಸಿಕ್ಕಿದ್ರಿಂದ ಹೈಸ್ಕೂಲಿನ ಕಲಿಕೆಗೆ ಇವರು ಮುಂದಡಿಯನ್ನ ಇಟ್ಟಂತೆ. ಹೈಸ್ಕೂಲ್ ಬದುಕು ಅನ್ನೋದು ಇವರ ಕಾವ್ಯದ ಅಧ್ಯಯನಕ್ಕೂ ಬಾಗಿಲು ತೆರೀತು ಅಂತಾನೆ ಹೇಳ್ಬೋದು. ಅಲ್ಲೇನೆ ಬೇಂದ್ರೆಯವರ ಗರಿ, ಮಧುರ ಚೆನ್ನರ ನನ್ನನಲ್ಲ, ಕುವೆಂಪು ಅವರ ನವಿರು, ಹೀಗೆ ಹಲವಾರು ಕವನ ಸಂಕಲನಗಳನ್ನ ಇವರು ಓದಿದ್ರು. ಅದಾದ ಮೇಲೆ ಕಣವಿ ಅವರಲ್ಲಿರುವಂತಹ ಕವಿತ್ವದ ಬೀಜ ಅಂಕುರ ಆಯಿತು ಅಂತ ಹೇಳಲಾಗುತ್ತೆ. ಆಗ್ಲೇ ಸೃಷ್ಟಿಯ ಸೊಬಗು ಅನ್ನುವಂತಹ ಕವಿತೆಯನ್ನ ಇವರು ಬರೆದ್ರು. ಅದಾದ ಮೇಲೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏರ್ಪಾಟ್ ಮಾಡಿದಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಕೂಡ ಪಡೆದ್ರು. ಮೆಟ್ರಿಕ್ಗೆ ಬರೋ ಅಷ್ಟರಲ್ಲಿ ಕಣವಿ ಅವರು ಸಾಹಿತ್ಯ ಸರೋವರದಲ್ಲಿ ಒಂದ್ ರೀತಿ ಮೀನಾಗಿದ್ರಂತೆ.

ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ. ಇದು ಚಂಬೆಳಕಿನ ಕವಿ ಚನ್ನವೀರ ಕಣವಿಯವರು ಕರ್ನಾಟಕದ ಏಕೀಕರಣವಾದಾಗ ವರ್ಣನೆ ಮಾಡಿದಂತಹ ಮಾತಾಗಿತ್ತು. ಇದಕ್ಕೂ ಪೂರ್ವದಲ್ಲಿ ಅಂದರೆ 1947 ಆಗಸ್ಟ್ 15 ದೇಶದಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಇತ್ತು. ಆಗ ಧಾರವಾಡದ ಕರ್ನಾಟಕ ಕಾಲೇಜಿನ ಬಯಲಿನಲ್ಲಿ ವಿದ್ಯಾರ್ಥಿಗಳು ಹಾಗೆ ಪ್ರಾಧ್ಯಾಪಕರು ಸಂಭ್ರಮದಲ್ಲಿದ್ದರು. ಆಗ ಇನ್ನೂ 19 ಪ್ರಾಯದಲ್ಲಿದ್ದಂತಹ ಕಣವಿಯವರು ಬಂಧನದಿಂದ ಬಿಡುಗಡೆ ಎಂಬ ಕವಿತೆಯನ್ನ ಓದಿ ರೋಮಾಂಚನಗೊಳಿಸಿದ್ರಂತೆ. ಹೀಗೆ ನಾಡು ನುಡಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿ ಜೀವನದಿಂದಲೇ ಕವಿತೆಯನ್ನ ರಚಿಸಿದಂತಹ ಕಣವಿಯವರು ಕಾವ್ಯ ಬಂಧನದಲ್ಲಿನೇ ಸ್ವಾತಂತ್ರ್ಯವನ್ನ ಸಂಭ್ರಮಪಟ್ಟವರು. 1950 ಬಿಎ, 1952 ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಎಂಎ ಪೂರೈಸಿ 1952 ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಕಾರ್ಯದರ್ಶಿಯಾಗಿ ಅದಾದ್ಮೇಲೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಕಣವಿಯವರು. ಕಣವಿಯವರ ಮೊದಲ ಕವನ ಸಂಕಲನ ಕಾವ್ಯಾಕ್ಷಿ ಪ್ರಕಟ ಆಗಿದ್ದು 1949. ಸುಮಾರು 7 ಕಾಲ ನಿರಂತರವಾಗಿ ಸೃಜನಶೀಲವಾಗಿರುವಂತಹ ಕಣವಿಯವರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಯಾವತ್ತೂ ಜಡವಾಗೋದಕ್ಕೆ ಬಿಡಲಿಲ್ವಂತೆ. ತಮ್ಮ ಕಾವ್ಯದ ಮೂಲಕ ಎಲ್ಲವನ್ನ ಜೀವಂತವಾಗಿರಿಸೋದಕ್ಕೆ ಪ್ರಯತ್ನ ಪಟ್ಟವರು ಚಂಬೆಳಕಿನ ಕವಿ ಚನ್ನವೀರ ಕಣವಿಯವರು.

ಕವಿ ಚೆನ್ನವೀರ ಕಣವಿಯವರ ಕುರಿತಾಗಿ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಡಾಕ್ಟರ್ ಕಣವಿಯವರು ಹೊಸ ಪರಂಪರೆಗೆ ಒಗ್ಗಿಕೊಂಡವರು. ಸಂಪ್ರದಾಯಕ್ಕೆ ಯಾವತ್ತೂ ಮನಸೋತವರಲ್ಲ. ಅವರ ಹಿರಿಯ ಮಗ ಶಿವಾನಂದ ಅಂತರ್ಜಾತೀಯ ವಿವಾಹ ಮಾಡಿಕೊಂಡಾಗ ಅದನ್ನ ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಮದುವೆಯಲ್ಲಿ ಪಾಲ್ಗೊಂಡಿದ್ರಂತೆ. ಇನ್ನು ಮಗಳ ಮದುವೆಯನ್ನ ಸಂಪ್ರದಾಯಕ್ಕಿಂತ ಭಿನ್ನವಾಗಿ ನಡೆಸಿಕೊಟ್ರು. ಇಲ್ಲಿ ತಮ್ಮ ಮಿತ್ರ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರಿಂದ ವಧುವರರಿಗೆ ಪ್ರಮಾಣ ವಚನ ಬೋಧಿಸುವಂತ ಹೊಸ ಪದ್ಧತಿಯನ್ನ ಅನುಸರಿಸಿದರು. ಇನ್ನುಳಿದಂತೆಯೇ ಇಬ್ಬರು ಕಿರಿ ಮಕ್ಕಳ ಮದುವೆಯಲ್ಲಿ ಕುವೆಂಪು ಅವರ ಮಂತ್ರ ಮಾಂಗಲ್ಯ ಕ್ರಮವನ್ನ ಸ್ವೀಕರಿಸಿ ಪೂರೈಸಿದರಂತೆ. ಹೀಗೆ ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬುದನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರು ಇವರು. ಈ ಎಲ್ಲಾ ಅಂಶಗಳನ್ನ ಡಾಕ್ಟರ್ ಗುರುಲಿಂಗ ಕಾಪಸೆ ಅವರು ಚನ್ನವೀರ ಕಣವಿ ಅವರ ಕುರಿತು ಬರೆದಂತಹ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಇನ್ನು ಕನ್ನಡಿಗರು ಬೇರೆ ಭಾಷೆ ಕಲಿತ್ರೆ ತಪ್ಪಲ್ಲ, ಆದರೆ ನಮ್ಮ ಭಾಷೆಯನ್ನ ನಮ್ಮ ಸಂಸ್ಕೃತಿಯನ್ನ ಮರೆಯೋದು ತಪ್ಪು ಅಂತ ಕನ್ನಡಿಗರನ್ನ ಎಚ್ಚರಿಸ್ತಾ ಇದ್ದಂತಹ ಕವಿ ಕಣವಿಯವರು ಭಾಗವಹಿಸಿದಂತಹ ಏಕೈಕ ಚಳುವಳಿ ಅಂತ ಹೇಳಿದ್ರೆ ಅದು ಗೋಕಾಕ್ ಚಳುವಳಿ.

ಚೆಂಬೆಳಕಿನ ಕವಿ ನಾಡೋಜ ಚೆನ್ನವೀರ ಕಣವಿಯವರನ್ನ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಇನ್ನೇನು ಮುಕ್ತಾಯ ಮಾಡುವಂತಹ ಹೊತ್ತಾಗ್ತಾ ಇದೆ. ಕಾರ್ಯಕ್ರಮವನ್ನ ಮೆಚ್ಚಿ ಬಹಳಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನ ರವಾನಿಸಿದ್ದಾರೆ. ಅವರೆಲ್ಲರಿಗೂ ಸಹ ನನ್ನ ಆತ್ಮೀಯವಾದಂತಹ ಧನ್ಯವಾದಗಳು. ಬಹಳಷ್ಟು ಸಂದೇಶಗಳಿದೆ, ಓದೋದಕ್ಕೆ ಸಮಯ ಸ್ವಲ್ಪ ಕಡಿಮೆ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಾತನ್ನ ನಾನು ಹೇಳಲೇಬೇಕು. ಶ್ರೇಷ್ಠವಾದಂತಹ ಮಾನವೀಯ ಗುಣ, ಸರಳ ಸಜ್ಜನಿಕೆ, ತಮ್ಮ ಸಮಕಾಲೀನ ಕವಿಗಳ ಬಗ್ಗೆ ನಿರ್ಮತ್ಸರದ ಗೌರವ, ಪ್ರೀತಿ, ಇದೆಲ್ಲದರಿಂದ ತಮ್ಮ ಶ್ರೇಷ್ಠ ಕನ್ನಡ ಸಾಂಸ್ಕೃತಿಕ ಪರಂಪರೆಯ ಹಿರಿಯರಾಗಿ ಕನ್ನಡ ನಾಡಿಗೆ ಮಾರ್ಗದರ್ಶಕರ ಹಾಗೆ ಇದ್ದವರು ಚೆನ್ನವೀರ ಕಣವಿಯವರು. ಆದರೆ ಈ ದಿನ ಅವರು ನಮ್ಮೊಟ್ಟಿಗಿಲ್ಲ. ಅವರ ಅಗಲಿಕೆ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ಆದರೆ ಅವರ ಕೊಡುಗೆ ಇದೆಯಲ್ಲ, ಅದು ಬತ್ತಲಾರದ ಅಮೃತ ವಾಹಿನಿ ಇದ್ದ ಹಾಗೆ. ಮತ್ತೊಮ್ಮೆ ಚಂಬಳಕಿನ ಕವಿ ನಾಡೋಜ ಚೆನ್ನವೀರ ಕಣವಿಯವರಿಗೆ ವಿವಿಧ ಭಾರತೀಯ ನುಡಿ ನಮನಗಳನ್ನ ತಿಳಿಸ್ತಾ ಇಂದಿನ ಕಲಾಭಾರತಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅವರದೇ ರಚನೆಯ ಮತ್ತೊಂದು ಸುಂದರ ಭಾವಗೀತೆಯೊಂದಿಗೆ

ಇಂದಿನ ಕಲಾಭಾರತಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆತ್ಮೀಯರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರವನ್ನ ಆಲಿಸುವಿರಿ. ಅನಂತರ 12:05ಕ್ಕೆ ಸರಿಯಾಗಿ ಕರೆಗೊಂದು ಹಾಡು ಕಾರ್ಯಕ್ರಮ. ಭಾನುವಾರದ ವಿಶೇಷ ಮಕ್ಕಳೇ ಕರೆ ಮಾಡಬೇಕಾಗಿರುವಂತಹ ಕಾರ್ಯಕ್ರಮ ಕರೆಗೊಂದು ಹಾಡು. ನೀವು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 0802-3720788 ಈ ಸಂಖ್ಯೆಗೆ ಮಕ್ಕಳು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಡಿನಾದ್ಯಂತ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ಬೆಳಗ್ಗೆ 6:30 to 8:30 ಆಚರಿಸಿದ ವರದಿಗಳು ಬಂದಿವೆ. ಯೋಗ ಈಗಲೇ ಅನುಷ್ಠಾನಕ್ಕಾಗಿ ಯೋಗ ಅಥ ಅನುಷ್ಠಾನಂ ಎಂದ ಪತಂಜಲಿ ಮುನಿಯ ಆಶಯವನ್ನು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರತಿಧ್ವನಿಸಿತು. ಯೋಗ 365 ದಿನಗಳಿಗಾಗಿ ಎಂಬ ಪ್ರತಿಜ್ಞೆಯನ್ನು ಯೋಗಾರ್ಥಿಗಳು ಕೈಗೊಂಡರು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ರಾಷ್ಟದ ಪ್ರಧಾನ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಗ ಎಲ್ಲರನ್ನೂ ಒಗ್ಗೂಡಿಸುವ, ಮಾನಸಿಕ ಸ್ವಾಸ್ಥ್ಯ ಮತ್ತು ಜಗತ್ತಿನ ಶಾಂತಿಗೆ ಅಡಿಪಾಯವಾಗಿದೆ ಎಂದರು.
1: 21 ಜೂನ್ ಕಾ ಯೇ ದಿನ ಪೃಥ್ವಿ ಕೇ ಕುಛ್ ಭೂಭಾಗ ಪರ್ ಸಾಲ ಮೇ ಸಬ್ಸೇ ಲಂಬಿ ಅವಧಿ ಕಾ ದಿನ ಹೋತಾ ಹೈ ಔರ್ ಅಂತಾರಾಷ್ಟ್ರೀಯ ಯೋಗ ದಿವಸ ಕೇ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವ ಕೇ ಸಬ್ಸೇ ಬಡೇ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ಭಾರತ ಮೇ ಹಿಮಾಲಯ ಸೇ ಲೇಕರ್ ಹಿಂದ ಮಹಾಸಾಗರ ತಕ್ ಪೂರ್ವೋತ್ತರ ಔರ್ ಪೂರಬ್ ಮೇ ಬಂಗಾಲ ಸೇ ಲೇಕರ್ ಪಶ್ಚಿಮ ಮೇ ಸೌರಾಷ್ಟ್ರ ತಕ್ ಪೂರಾ ದೇಶ ಯೋಗ ಕೀ ಊರ್ಜಾ ಸೇ ಚೈತನ್ಯ ಸೇ ಭರಾ ಹುವಾ ನಜರ್ ಆ ರಹಾ ಪೂರಾ ದೇಶ ಪೂರಾ ವಿಶ್ವ ಏಕ ದೂಸರೆ ಸೇ ಜುಡಾ ಹುವಾ ನಜರ್ ಆ ರಹಾ ಔರ್ ಯಹೀ ತೋ ಯೋಗ ಕೀ ತಾಕತ್ ಹೈ ಯೋಗ ಸಬ್ಕೋ ಜೋಡ್ತಾ ಯೋಗ ಸಬ್ಕೋ ಸಾಥ್ ಲಾತಾ ಹೈ.
0: ಮಂಡ್ಯದ ಪಿಇಟಿ ಶಿಕ್ಷಣ ಸಂಸ್ಥೆಯ ಆವರಣದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಯೋಗ ದಿನವನ್ನು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಬಳಸಿಕೊಂಡ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾದರಿ ಸ್ವೀಪ್ ಚಟುವಟಿಕೆ ಮೂಲಕ ಗಮನ ಸೆಳೆಯಿತು. ಸರ್ ಎಂ ವಿಶ್ವೇಶ್ವರಾಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮತದಾನದ ಮಹತ್ವ ಕುರಿತು ಜಿಲ್ಲಾಡಳಿತ ಅರಿವು ಮೂಡಿಸಿತು. ಅಂತಾರಾಷ್ಟೀಯ ಯೋಗ ದಿನಾಚರಣೆಗಾಗಿ ಕೇಂದ್ರ ಆಯುಷ್ ಸಚಿವಾಲಯದ ಯೋಗ ಸಂಗಮ ಪೋರ್ಟಲ್ನಲ್ಲಿ 6 ಲಕ್ಷ ಸಂಸ್ಥೆಗಳು ಯೋಗ ಪ್ರದರ್ಶಿಸಲು ಹೆಸರು ನೋಂದಾಯಿಸಿದ್ದವು. 2 ಲಕ್ಷ ಶಾಲೆ ಕಾಲೇಜುಗಳು, 3,22,000 ಸರ್ಕಾರಿ ಸಂಸ್ಥೆಗಳು, 16,000ಕ್ಕೂ ಅಧಿಕ ಖಾಸಗಿ ಸಂಸ್ಥೆಗಳು, 5,000ಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು, 44,000 ಸಾಮುದಾಯಿಕ ಗುಂಪುಗಳು ದೇಶದ 2,500 ಸ್ಥಳಗಳಲ್ಲಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25, 26 ಮತ್ತು 27ರಂದು 3 ದಿನಗಳ ರಾಷ್ಟೀಯ ರೈತ ಸಮಾವೇಶ ಜರುಗಲಿದೆ ಎಂದು ರೈತ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ, ಕನಹಿರಿ ಮಠದ

ಕಾಡಸಿದ್ದೇಶ್ವರ ಸ್ವಾಮೀಜಿ, ಜಲತಜ್ಞ ರಾಜಸ್ಥಾನದ ರಾಜೇಂದ್ರ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರುಗಳು ಭಾಗವಹಿಸಲಿದ್ದಾರೆ. ಬಾಲ್ಯ ವಿವಾಹ ತಡೆಗಟ್ಟಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಕೇಂದ್ರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು, ಬಾಲ್ಯ ವಿವಾಹ ಮಾತ್ರವಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಸಿದ್ದತೆ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ, ಕಾನೂನುಬಾಹಿರ ಎಂದು ಘೋಷಿಸಲಾಗಿದೆ. ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ 2025 ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸಲಿದೆ. ಊರಿಗೊಂದು ಕೆರೆ ಸಾಧ್ಯವಾಗದಿದ್ದರೂ ತಾಲೂಕಿಗೊಂದಾದರೂ ಹೊಸ ಕೆರೆಯನ್ನು ನಿರ್ಮಿಸಿ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಜಿಲ್ಲೆಯ ಎಲ್ಲ ತೆಹಸೀಲ್ದಾರ್ಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನೆಲ ಜಲ ಮಳೆ ನೀರು ಕೊಯ್ಲು, ಸಸಿ ನೆಡುವುದು ಹಾಗೂ ಕೆರೆಗಳ ಸಮರ್ಪಕ ನಿರ್ವಹಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಚಾಲನೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: 12:05:45 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ಕರೆಕೊಂದು ಹಾಡು. ಭಾನುವಾರದ ವಿಶೇಷ, ಮಕ್ಕಳು ಮಾತ್ರ ಕರೆ ಮಾಡಬೇಕು. ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾಗಿರುವಂತಹ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, ನೋಟ್ ಮಾಡ್ಕೊಳ್ಳಿ: 0802-23-7888, 0802-23-7999. ಈ ಸಂಖ್ಯೆಗಳಿಗೆ ಮಕ್ಕಳು ಕರೆ ಮಾಡಿ ಅವರಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಈ ದಿನ ಯೋಗ ದಿನ, ಸಂಗೀತ ದಿನ, ಜೊತೆಗೆ ಅದರ ಜೊತೆಗೆ ಅಪ್ಪಂದಿರ ದಿನ, ಇದೆಲ್ಲದರ ಕುರಿತಾಗಿ ಮಾತಾಡೋಣ ಪುಟಾಣಿಗಳ ಚಿನ್ನರ ಜೊತೆ ಜೊತೆಗೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಮತ್ತೊಮ್ಮೆ ಮಕ್ಕಳ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಮೊದಲ ಪುಟಾಣಿ ಯಾರು ಅಂತ ನೋಡೋಣ. ಹಲೋ,

0: ಹಲೋ,
1: ಯಾರು ಮಾತಾಡೋದು?
0: ನಾನು ಕೃತಿಕಾ ಹೆಸರುಘಟ್ಟದಿಂದ.
1: ಕೃತಿಕಾ ಹೆಸರುಘಟ್ಟದಿಂದ ಕಾಲ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇರೋದು ಕೃತಿಕಾ?
0: ಫಿಫ್ತ್.
1: ಯಾವ ಸ್ಕೂಲ್ ಕೃತಿಕಾ?
0: ಜ್ಯೋತಿ ವಿದ್ಯಾಲಯ.
1: ಜ್ಯೋತಿ ವಿದ್ಯಾಲಯ. ಭಾನುವಾರ ಯೋಗ ದಿನ ಇಲ್ವಾ ಸ್ಕೂಲ್ ಅಲ್ಲಿ?
0: ಇದೆ, ನಮ್ಗೆ ಹೇಳಿಲ್ಲ ಬರಕ್ಕೆ.
1: ಹೌದಾ? ಯಾಕೆ ಯೋಗ ನೀನ್ ಮಾಡಲ್ಲ ಕೃತಿಕಾ ಚೆನ್ನಾಗಿ ಅಂತನಾ?
0: ಇಲ್ಲ.
1: ಮತ್ತೆ
0: ಬರೀ 8-9 ಅಷ್ಟೇ.
1: ಓ, ದೊಡ್ಡವ್ರ ಮಾತ್ರ. ಸೊ ನೀವು ಯೋಗ ಮಾಡಲ್ಲ ಸ್ಕೂಲ್ ಅಲ್ಲಿ ಅಂತ ಆಯ್ತು ಹಾಗಾದ್ರೆ?
0: ಇಲ್ಲ, ಮಾಡ್ತೀವಿ.
1: ಹಾ, ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಚೆನ್ನಾಗಿ, ಆಯ್ತಾ? ಸೊ ಕೃತಿಕಾಗಿ ಯಾವ ಹಾಡ್ ಬೇಕಿತ್ತು?
0: ಅಪ್ಪ ಐ ಲವ್ ಯು ಸಾಂಗ್.
1: ಅಪ್ಪ ಐ ಲವ್ ಯು ಸಾಂಗ್. ಯಾಕೆ?
0: ಫಾದರ್ಸ್ ಡೇ.
1: ಹೌದಾ? ನನಗೆ ಗೊತ್ತೇ ಇರ್ಲಿಲ್ಲ. ಅಪ್ಪ ಫಾದರ್ಸ್ ಡೇ ಏನ್ ಮಾಡ್ತಾರೆ?
0: ವಿಶ್
1: ಮಾಡ್ತಾರೆ. ಏನಂತ ವಿಶ್ ಮಾಡ್ತಾರೆ?
0: ಹ್ಯಾಪಿ ಫಾದರ್ಸ್.
1: ಯಾರಿಗೆ?
0: ಫಾದರ್.
1: ಮಾಡಿದ್ರ ವಿಶ್? ಮಾಡಿದ್ರ ನಿಮ್ ಫಾದರ್ಗೆ?
0: ಇಲ್ಲ.
1: ಮಾಡಿ ಮತ್ತೆ, ನಾವೆಲ್ಲ ಕೇಳಿಸ್ಕೊಳ್ತೀವಿ.
0: ಹ್ಯಾಪಿ ಫಾದರ್ಸ್ ಡೇ.
1: ಯಾರಿಗೆ ಹ್ಯಾಪಿ ಫಾದರ್ಸ್ ಡೇ ಅಂದ್ರೆ? ಯಾರಿಗೆ?
0: ಹ್ಯಾಪಿ ಫಾದರ್ಸ್ ಡೇ ಪಪ್ಪ.
1: ಹಾ, ವೆರಿ ಗುಡ್. ಏನ್ ನಿಮ್ ಪಪ್ಪನ ಹೆಸರು?
0: ಹನುಮಂತ್ ರಾಜು.
1: ಹನುಮಂತ್ ರಾಜು ಅವರಿಗೆ ಅವರ ಮಗಳು ಪುಟಾಣಿ ಕೃತಿಕಾ ಇಂದ ಹ್ಯಾಪಿ ಫಾದರ್ಸ್ ಡೇ, ಅಪ್ಪಂದಿರ ದಿನದ ಶುಭಾಶಯಗಳು. ನೋಡಿ, ನಾನು ಕೂಡ ಹೇಳ್ಬಿಟ್ಟೆ ಆಯ್ತಾ ನಿಮ್ಗೆ, ಹಾಗೆ ನಿಮ್ಮ ಅಪ್ಪರಿಗೋಸ್ಕರ ಡೆಡಿಕೇಟ್ ಮಾಡಿರುವಂತಹ ಈ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಕೃತಿಕಾ, ಕಾರ್ ಕರೆ ಮಾಡಿದ್ದಕ್ಕೆ. ಆದ್ಮೇಲೆ ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಆದ್ರೆ ಮಕ್ಕಳು ಮಾತ್ರ ಕರೆ ಮಾಡಬೇಕು, ಯಾಕಂದ್ರೆ ಭಾನುವಾರ ಮಕ್ಕಳ ವಿಶೇಷ ಕಾರ್ಯಕ್ರಮ ಹಾಡು ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 0802237788, 0802237789. ಸ್ಟೇ ಟ್ಯೂನ್, 102.9 FM.

ಹಾಡು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 08022370778 08022370799.

ಕರಿಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ಮಾತಾಡ್ತಿರೋದು? ಹಲೋ ಹಲೋ ಹಲೋ, ಲೈನ್ ಅಲ್ಲಿ ಇದ್ದೀರಾ?

ಮಾಡಿ. ಹಲೋ, ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಹಲೋ.

0: ಹಲೋ ಹಲೋ
1: ಕೇಳಿಸ್ತಾ ಇದೆಯಾ ಮ್ಯಾಮ್?
0: ಕೇಳಿಸ್ತಾ ಇದೆ, ಯಾರು ಮಾತಾಡ್ತಿರೋದು?
1: ನವೀನ್ ಕುಮಾರ್ ಅಂತ.
0: ನವೀನ್ ಕುಮಾರ್, ಎಲ್ಲಿಂದ ಕರೆ ಮಾಡಿದಿರಿ?
1: ಬೆಂಗಳೂರಿಂದ.
0: ಬೆಂಗಳೂರಿಂದ?
1: ಹೌದು.
0: ಏನ್ ಮಾಡ್ತಿರೋದು ನವೀನ್ ಕುಮಾರ್?
1: ಈ ವರ್ಷ ಫಸ್ಟ್ ಪಿಯುಸಿ.
0: ಫಸ್ಟ್ ಪಿಯುಸಿ?
1: ಹೌದು ಮ್ಯಾಮ್.
0: ಎಸ್ ಎಲ್ ಸಿ ಆಯ್ತಾ?
1: ಆಯ್ತು ಮ್ಯಾಮ್.
0: ಆದ್ಮೇಲೆ ಅಲ್ವಾ ಫಸ್ಟ್ ಪಿಯುಸಿ ಬರೋದು? ಎಂಥ ಪ್ರಶ್ನೆ ಕೇಳ್ತಾ ಇದೀನಿ. ಏನ್ ತಗೊಂಡಿದ್ದೀರಾ ನವೀನ್ ಕುಮಾರ್?
1: ನಾನು ಕಾಮರ್ಸ್ ಅಲ್ಲಿ ಪಿ ಬಿ ಎ ತಗೊಂಡಿದ್ದೀನಿ ಮ್ಯಾಮ್.
0: ವೆರಿ ಗುಡ್, ಚೆನ್ನಾಗಿ ಓದ್ಬೇಕು. ಏನಿವತ್ತು ವಿಶೇಷ? ಯಾವ್ ಸೆಲೆಬ್ರೇಟ್ ಮಾಡಿದ್ರಿ? ಯೋಗ ದಿನ ಸೆಲೆಬ್ರೇಟ್ ಮಾಡಿದ್ರ ಅಪ್ಪಂದ್ರ ದಿನ ಸೆಲೆಬ್ರೇಟ್ ಮಾಡಿದ್ರ?
1: ನಾವು ಮ್ಯೂಸಿಕ್ ಡೇ ಸೆಲೆಬ್ರೇಟ್ ಮಾಡಿದ್ವಿ.
0: ಮ್ಯೂಸಿಕ್ ಡೇ ಸೆಲೆಬ್ರೇಟ್ ಮಾಡಿದ್ರಿ? ಯಾವ ಸಾಂಗ್ ಬೇಕಿತ್ತು ಹಾಗಾದ್ರೆ ನವೀನ್ ಕುಮಾರ್ಗೆ?
1: ನಮಗೆ ಶಂಕರ್ ನಾಗ್ದು ಮ್ಯಾಮ್ ನಲಿವ ಗುಲಾಬಿ ಹೂವೆ ಬೇಕಾಗಿತ್ತು.
0: ನಲಿವ ಗುಲಾಬಿ ಹೂವೆ?
1: ಹೌದು ಮ್ಯಾಮ್, ಆಟೋ ರಾಜ ಫಿಲಿಮ್ ಇಂದ.
0: ಪ್ರಸಾರ ಮಾಡ್ತೀನಿ. ಮತ್ತೆ ಅಪ್ಪಂದ್ರ ದಿನ ಸೆಲೆಬ್ರೇಟ್ ಮಾಡಿದ್ರ ನವೀನ್ ಕುಮಾರ್?
1: ಹೌದು ಮ್ಯಾಮ್.
0: ಹೇಗ್ ಸೆಲೆಬ್ರೇಟ್ ಮಾಡಿದ್ರಿ?
1: ವಿಶ್ ಮಾಡೋ ಮೂಲಕ.
0: ಅಷ್ಟೇನಾ? ನೋಡಿ, ದೊಡ್ಡವರಾಗಿದ್ದೀರಾ, ಸಣ್ಣ ಮಕ್ಳು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನೀವು ದೊಡ್ಡವರಾಗಿದ್ದೀರಾ, ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ನೋ, ತುಂಬಾ ಟೈಮ್ ಇದೆ, ಅರ್ಧ ದಿನ ಮುಗ್ದಿದೆ, ಇನ್ನು ಅರ್ಧ ದಿನ ಇದೆ. ಅಪ್ಪು ಖುಷಿ ಆಗೋ ರೀತಿ ಮಾಡಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನವೀನ್ ಕುಮಾರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕೇಳ್ತಾ ಇರಿ ಸದಾ ಕಾಲ, ಜೊತೆ ಜೊತೆಗೆ ಚೆನ್ನಾಗಿ ಓದ್ಕೊಳ್ಳಿ, ಓಕೆನಾ?
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು. ನಿಮ್ ಖುಷಿ ಗೊತ್ತಾಗ್ತಾ ಇದೆ ನಿಮ್ಮ ಮಾತಿನಲ್ಲೇ. ಧನ್ಯವಾದಗಳು ನವೀನ್ ಕುಮಾರ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗ್ತದೆ, ಕೇಳಿ, ಎಂಜಾಯ್ ಮಾಡಿ. ಆದ್ಮೇಲೆ ನೀವು ಸಹ ಇದೇ ರೀತಿ ಕರೆ ಮಾಡುವುದು, ಕರೆ ಮಾಡಿದ ಮೇಲೆ ದಯಮಾಡಿ ಮಾತಾಡಿ, ಕರೆ ಕಟ್ ಮಾಡಬೇಡಿ, ಲೈನಲ್ಲಿ ಇದ್ರೆ ಕೇಳಿಸುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮ ದೂರವಾಣಿ ಸಂಖ್ಯೆ 0802370778, 0802370799.

0: ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದ್ಯಾ? ಹಲೋ, ಮಾತಾಡಿ. ಹಲೋ
1: ಹಲೋ,
0: ಯಾರು ಮಾತಾಡೋದು?
1: ಹಲೋ
0: ಹಲೋ, ಯಾರು ಮಾತಾಡೋದು?
2: ಹಲೋ
0: ಹಲೋ, ಮಗು ಫೋನ್ ಕೊಡಿ.
1: ಹಲೋ
0: ಹಲೋ, ಯಾರು ಮಾತಾಡೋದು? ಕೇಳಿಸ್ತಾ ಇದೆಯಾ ಪುಟ್ಟ? ಯಾರು ಮಾತಾಡೋದು?
1: ಹಲೋ ಮ್ಯಾಮ್.
0: ಏನಪ್ಪ ನಿನ್ ಹೆಸರು? ಆತ್ಮೀಯರೆ, ಕರೆ ಮಾಡಿದಾಗ ಮಕ್ಕಳನ್ನ ಸ್ವಲ್ಪ ಪ್ರಿಪೇರ್ ಮಾಡಿ. ನೀವು ಮಕ್ಕಳಿಗೆ ಕರೆಯನ್ನ ಕೊಟ್ಟಾಗ ಮಗು ಮಾತಾಡೋ ರೀತಿ ಸ್ವಲ್ಪ ಪ್ರಿಪೇರ್ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ಸಣ್ಣ ಮಕ್ಕಳು ಕರೆ ಮಾಡಿದಾಗ ನೀವು ಕರೆ ಮಾಡಬೇಕಾಗಿರುವಂತ ದೂರವಾಣಿ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 08022237078 08022237079.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಟ್ಯೂನ್ ಮಾಡಿದಿರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ, ಹಲೋ, ಕೇಳಿಸ್ತಾ ಇದೆಯಾ ಪುಟ್ಟ? ಹಲೋ, ಹಲೋ.

ಪದೇ ಪದೇ ಸ್ವಲ್ಪ ಕರೆಗಳು ಕಟ್ ಆಗ್ತಾ ಇದೆ. ನಮ್ಮ ಮುಂದಿನ ಮಗು ಪುಟಾಣಿ ಯಾರು ಅಂತ ನೋಡೋಣ. ಹಲೋ ಹಲೋ ಮಾತಾಡಿ. ಹಲೋ, ಮಕ್ಳಿಗೆ ಸ್ವಲ್ಪ ಗಾಬರಿ ಆಗ್ತಾ ಇದೆ ಅನ್ಕೊಳ್ತೀನಿ. ಅವ್ರ ತಂದೆ ತಾಯಿ ಜೊತೆಲಿ ಇದ್ರೆ ಮಾತಾಡ್ತೀರಾ? ಹಲೋ, ಲೈನ್ ಅಲ್ಲಿ ಇದ್ದೀರಾ? ಮಾತಾಡಿ. ಹಲೋ, ಬಹುಶಃ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕಾರ್ಯಕ್ರಮವನ್ನ ಕೇಳ್ತಾ ನಿಧಾನಕ್ಕೆ ಮಾತಾಡ್ತಿರ್ತೀರಾ. ನಾನು ಕರೆ ಮಾಡಿದಾಗ ಕರೆಗೆ ನನ್ಗೆ ರೆಸ್ಪಾನ್ಸ್ ಮಾಡಿ. ಹಲೋ, ಕೇಳಿಸ್ತಾ ಇದೆಯಾ ಪುಟ? ಹಲೋ.

ಮತ್ತೊಬ್ರು ನಮ್ಮ ಕೇಳುಗರು ಕರೆಯಲಿದ್ದಾರೆ, ನೋಡೋಣ ಯಾರು ಅಂತ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ಪುಟಾಣಿ? ಹಲೋ

0: ಹಲೋ,
1: ಹಲೋ,
0: ಕೇಳಿಸ್ತಾ ಇದೆಯಾ ಪುಟ್ಟ? ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ ಪುಟ್ಟ? ಮಾತಾಡ್ತಿರೋದು ಯಾರು ಮಾತಾಡೋದು?
1: ಪ್ರಕೃತಿ.
0: ಪ್ರಕೃತಿ, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಬೆಂಗಳೂರಿಂದ.
0: ಬೆಂಗಳೂರಿಂದ. ಬೆಂಗಳೂರಲ್ಲಿ ಎಲ್ಲಿದ್ದೀರಾ ಪ್ರಕೃತಿ?
1: ಟಿ ದಾಸರಹಳ್ಳಿ.
0: ಟಿ ದಾಸರಹಳ್ಳಿ. ಏನ್ ಮಾಡ್ತಿರೋದು ಪ್ರಕೃತಿ? ಏಯ್ತ್ ಓದ್ತಾ ಇದ್ದೀರಾ. ಪ್ರಕೃತಿಗೆ ಯಾವ ಸಾಂಗ್ ಬೇಕಿತ್ತು ಇವತ್ತು ಸ್ಪೆಷಲ್ ಆಗಿ? ಡಿ ಬಾಸ್ತು ಯಾವ್ದಾದ್ರು ಓಕೆನಾ? ಸರಿ, ಪ್ಲೇ ಮಾಡ್ತೀನಿ. ಪ್ರಕೃತಿ, ಇವತ್ತು ಏನ್ ಮಾಡ್ತಾ ಇದ್ರಿ ಬೆಳಗ್ಗೆಯಿಂದ?
1: ಬೆಳಗ್ಗೆಯಿಂದ ಇವತ್ತು ಸ್ವಲ್ಪ ಯೋಗ ಮಾಡಿದ್ವಿ.
0: ನಿಜ?
1: ಹೌದು.
0: ನಂಬೋದಾ? ಯೋಗದಲ್ಲಿ ಯಾವ್ದು ಶವಾಸನ ಒಂದೇನಾ, ಎಲ್ಲ ಆಸನನು ಮಾಡ್ತೀರಾ?
1: ಸೂರ್ಯ ನಮಸ್ಕಾರ ಎಲ್ಲ ಮಾಡಿದ್ರೆ?
0: ಸೂರ್ಯ ನಮಸ್ಕಾರ ಎಲ್ಲ ಮಾಡಿದ್ರ? ಸೂರ್ಯ ನಮಸ್ಕಾರದಲ್ಲಿ

0: ನಮಸ್ಕಾರ ಇದೆ?
1: 12.
0: ವೆರಿ ಗುಡ್. ಹಾಗಾದ್ರೆ ನಂಬ್ತೀನಿ ಇವಾಗ ಮಾಡಿದೀರಾ ಅಂತ. ಸೊ ಯೋಗ ಆದ್ಮೇಲೆ ಏನ್ ಮಾಡಿದ್ರಿ?
1: ಯೋಗ ಆದ್ಮೇಲೆ ಟಿಫನ್ ಮಾಡಿದ್ವಿ.
0: ಟಿಫನ್ ಮಾಡಿದ್ರಿ? ತುಂಬಾ ಹೊಟ್ಟೆ ಹಸ್ತಿರುತ್ತಲ್ಲ, ಯೋಗ ಆದ್ಮೇಲೆ ಟಿಫನ್ ಮಾಡ್ಬೇಕು ಅಂತ ಬೇಗ ಕಾಯ್ತಾ ಇರ್ತೀರಾ?
1: ಹೌದು.
0: ಇವತ್ತಿನ ಮತ್ತೊಂದು ವಿಶೇಷ ಇದೆ ಗೊತ್ತಲ್ಲ ಪ್ರಕೃತಿ?
1: ಗೊತ್ತು, ಫಾದರ್.
0: ಎಸ್, ನಿಮ್ ಫಾದರ್ ವಿಶ್ ಮಾಡಿದ್ರಾ?
1: ವಿಶ್ ಮಾಡಿದ್ರು.
0: ಏನ್ ಗ್ರೀಟಿಂಗ್ಸ್ ಕೊಟ್ರ? ಹಾಗೆ ವಿಶ್ ಮಾಡಿದ್ರ? ಕೇಕ್ ಕಟ್ ಮಾಡಿಸಿದ್ರ? ಏನ್ ಮಾಡಿದ್ರಿ? ಹಾಗೆ ವಿಶ್ ಮಾಡಿದ್ರ. ಅಮ್ಮಂದಿರ ದಿನ ಆದ್ರೆ ಎಷ್ಟು ಖುಷಿಯಾಗಿ ಎಲ್ಲಾ ಮಾಡ್ತಾರಪ್ಪ, ಅಪ್ಪಂದಿರ ದಿನ ಯೋಚನೆ ಮಾಡ್ತಾರ ಮಕ್ಳು ಅಲ್ವಾ? ಯಾಕಂದ್ರೆ ಅಪ್ಪನೇ ದುಡ್ಡು ಕೊಡ್ಬೇಕು ಅದಕ್ಕೆ ಅಲ್ವಾ? ನಿಮ್ ತಂದೆ ಹೆಸರು?
1: ನಂದೀಶ್ ಅಂತ.
0: ನಂದೀಶ್, ನಂದೀಶ್ ಅವರಿಗೆ ಪ್ರಕೃತಿ ಕಡೆಯಿಂದ ಅಪ್ಪಂದಿರ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಪ್ರಕೃತಿ ಕರೆ ಮಾಡಿದಕ್ಕೆ. ಒಂದು ಮತ್ತೊಂದು ಗೀತೆ ಪ್ರಸಾರವಾಗ್ತದೆ, ಡೀಪ್ ಹೊಸ್ ಅವರ ಗೀತೆ ನಿಮಗಾಗಿ. ಧನ್ಯವಾದಗಳು ಪ್ರಕೃತಿ. ಹಲೋ ಮಿಸ್ಟರ್. ಆದ್ಮೇಲೆ ನೀವು ಸಹ ಇದೇ ರೀತಿ ಕರೆ ಮಾಡಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 0802237788 0802237789.

0: 12:37 ಮಕ್ಕಳ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ಪುಟಾಣಿ ಯಾರು ಅಂತ ನೋಡೋಣ. ಹಲೋ, ಹಲೋ, ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಅವ್ರ ತಂದೆ ತಾಯಿ ಇದ್ರೆ ಮಾತಾಡ್ತೀರಾ? ಪರವಾಗಿಲ್ಲ. ಹಲೋ, ಹಲೋ, ಹಲೋ, ಹಲೋ, ಹಲೋ,
1: ಹಲೋ ಮೇಡಮ್.
0: ಓಹೋ, ಕೇಳಿಸ್ತಾ ಇದೆಯಾ ಪುಟ್ಟ?
1: ಮೇಡಮ್,
0: ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು?
2: ಹಲೋ,
0: ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ?
2: ಹಲೋ,
0: ಹಲೋ, ನಾನು ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ ಇದೆಯಾ ಪುಟ್ಟ? ಹಲೋ,
2: ಹಲೋ,
0: ಕೇಳಿಸ್ತಾ ಇದೆಯಾ ಮಾತಾಡೋದು?

0: ಹಲೋ, ಕೇಳಿಸ್ತಾ ಇದೆಯಾ?
1: ಹಲೋ,
0: ಕೇಳಿಸ್ತಾ ಇದೆಯಾ?
1: ಹಲೋ
0: ಹಲೋ
1: ಹಲೋ ಮೇಡಮ್, ಹಲೋ
0: ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ ಪುಟ್ಟ?
1: ಹಲೋ
0: ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ? ಮಾತಾಡೋದು ನಾನು.
1: ಹಲೋ
0: ಹಲೋ
2: ಹಲೋ,
0: ಯಾರು ಮಾತಾಡೋದು?
2: ರೋಶ್ನಿ ಅಂತ.
0: ರೋಶ್ನಿ, ಎಲ್ಲಿಂದ ಕಾಲ್ ಮಾಡಿದ್ದೀರಾ?
2: ಬೆಂಗಳೂರಿಂದ.
0: ಬೆಂಗಳೂರಿಂದ ಏನ್ ಮಾಡ್ತಿದ್ದೀರಾ ರೋಶ್ನಿ?
2: ಟೆಂತ್ ಓದ್ತಾ ಇದ್ದೆ.
0: ಟೆಂತ್ ಓದ್ತಾ ಇದ್ದೀರಾ? ಯಾವ ಸಾಂಗ್ ಬೇಕಿತ್ತು ರೋಶ್ನಿಗೆ?
2: ಹಳೇದು ರವಿಚಂದ್ರನ್ ಅವ್ರದ್ದು ಯಾವ್ದಾರು ಹಾಕಿ.
0: ಹಾ, ರವಿಚಂದ್ರನ್ ಒಂದು ಯಾರು? ಓಕೆನಾ? ಓಕೆ, ಪ್ಲೇ ಮಾಡ್ತೀನಿ. ರೋಶ್ನಿ ಅವರು ಟೆಂತ್ ಯಾವ ಸ್ಕೂಲು?
2: ಗೌರ್ಮೆಂಟ್ ಹೈಸ್ಕೂಲು.
0: ಗೌರ್ಮೆಂಟ್ ಹೈಸ್ಕೂಲು. ಯಾವ ಏರಿಯಾದಲ್ಲಿದ್ದೀರಾ?
2: ಮಲ್ಲಸಂದ್ರ.
0: ಮಲ್ಲಸಂದ್ರದಲ್ಲಿದ್ದೀರಾ?

ಧನ್ಯವಾದಗಳು ರೋಶ್ನಿ ಕರೆ ಮಾಡಿದಕ್ಕೆ. ನಿಮ್ಮ ಇಷ್ಟದ ಗೀತೆ ಪ್ರಸಾರವಾಗುತ್ತೆ, ಕೇಳಿ ಎಂಜಾಯ್ ಮಾಡಿ. ಆತ್ಮೀಯರೆ, ನೀವು ಸಹ ಇದೇ ರೀತಿ ಕರೆ ಮಾಡಬಹುದು. ಮಕ್ಕಳಿಗೆ ಕರೆ ಮಾಡಬೇಕಾಗಿರುವಂತಹ ಕಾರ್ಯಕ್ರಮ ಕರೆಗೊಂದು ಹಾಡು ಭಾನುವಾರದ ವಿಶೇಷ. ನೀವು ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆ 0802237 78 8.

ಹನ್ನೆರಡು ಗಂಟೆ 12:13 ಆತ್ಮೀಯರೇ, ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ಪುಟ? ಬಹುಶಃ ಅವರ ಕರೆಯಲ್ಲಿ ಸಮಸ್ಯೆ ಇರಬಹುದು ಅಂತ ಅಂದ್ಕೊಳ್ತೀನಿ. ನೋಡೋಣ, ಮುಂದೆ ಯಾರಾದರೂ ಕರೆ ಮಾಡಿದ್ರೆ ಅವರ ಕರೆಯನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಆತ್ಮೀಯರೇ ಕೇಳ್ತಾ ಇರಿ ಸ್ಟೇ ಟ್ಯೂನ್, 102.9 FM.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೆಲವು ಪುಟಾಣಿಗಳು ನಮ್ಮೊಟ್ಟಿಗೆ ಮಾತಾಡಿದ್ರು. ಸ್ವಲ್ಪ ಸಂಪರ್ಕದ ದೂರವಾಣಿ ಸಂಪರ್ಕದ ಸಮಸ್ಯೆಯಿಂದಾಗಿ ಸರಿಯಾಗಿ ಕೆಲವರು ಮಾತಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವರೆಲ್ಲರೂ ರಿಕ್ವೆಸ್ಟ್ ಮಾಡಿದಂತಹ ಗೀತೆ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM. ಮತ್ತೊಮ್ಮೆ ಎಲ್ಲ ಕಿಡುಗರಿಗೆ, ಎಲ್ಲ ಪುಟಾಣಿಗಳಿಗೆ, ಚಿಣ್ಣರಿಗೆ ಅಪ್ಪಂದಿರ ದಿನದ ಶುಭಾಶಯಗಳು, ಜೊತೆಗೆ ಯೋಗ ದಿನದ ಹಾರ್ದಿಕ ಶುಭಾಶಯಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವದಾದ್ಯಂತದ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಣೆ ಮಾಡಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ನೂತನ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆಯ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಈ ಅಭಿಯಾನದಡಿ ಸಸಿಯನ್ನು ನೆಟ್ಟರು. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ 2ನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್, ಗ್ರಾಮೀಣ ವಿಬಿ ಜಿ ರಾಮ್ಜಿ ಕಾಯ್ದೆ 2025 ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಿದೆ. ಇಂದು ಜರುಗಲಿರುವಂತಹ ನೀಟ್ ಯುಜಿ 2026ರ ಮರುಪರೀಕ್ಷೆಗಾಗಿ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಭಾರತೀಯ ಯೋಧರನ್ನ ಭದ್ರತೆಗಾಗಿ ಕೇಂದ್ರದಲ್ಲಿ ನಿಯೋಜನೆ ಮಾಡಲಾಗಿದೆ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1ರ ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಗಂಟೆಗೆ, ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಮತ್ತು ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಕೋಲ್ಕತ್ತಾದಲ್ಲಿಂದು ಸ್ವದೇಶಿ ತಂತ್ರಜ್ಞಾನದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಯುದ್ದ ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿ ಅವರು ಮಾತನಾಡಿದರು. ನೌಕಾಪಡೆಯ ಯುದ್ದ ಕಾರ್ಯಾಚರಣೆ ಹಾಗೂ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಈ ನೌಕೆಗಳ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಂದು ಪ್ರಮುಖ ರಾಷ್ಟೀಯ ಮಿಷನ್ನ ಭಾಗವಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಅವರು ತಿಳಿಸಿದರು. ಮುಂಬರುವ ವರ್ಷಗಳಲ್ಲಿ ಕಡಲ ವಲಯ ಲಕ್ಷಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದ್ದು, ಇದನ್ನು ಅಭಿವೃದ್ದಿ ಹೊಂದಿದ ಭಾರತದ ಉದ್ಯೋಗ ಚಾಲಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶದ ರಕ್ಷಣಾ ರಫ್ತು ಅಭೂತಪೂರ್ವ ವೇಗದಲ್ಲಿ ಬೆಳೆದಿದ್ದು 2014ರಲ್ಲಿದ್ದ 700 ಕೋಟಿ ರೂಪಾಯಿಗಳಿಂದ ಇಂದು ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. 75%ಕ್ಕೂ ಸ್ವದೇಶಿ ಸಾಮಗ್ರಿಗಳನ್ನು ಹೊಂದಿರುವ ಈ ನೌಕೆಗಳ ನಿರ್ಮಾಣದಲ್ಲಿ 200ಕ್ಕೂ ಎಂಎಸ್ಎಂಇಗಳು ಭಾಗಿಯಾಗಿವೆ ಎಂದು ನೌಕಾಪಡೆ ತಿಳಿಸಿದೆ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಸವಾಲುಗಳ ಜಗತ್ತಿನಲ್ಲಿ ಯೋಗವು ಮನುಕುಲವನ್ನು ಶಾಂತಿ ಮತ್ತು ಸಾಮೂಹಿಕ ಕಲ್ಯಾಣದತ್ತ ಮುನ್ನಡೆಸುತ್ತದೆ ಎಂದರು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷಣೆಯಡಿ ನಡೆದ ಈ ಆಚರಣೆಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಷ್ಟಪತಿಗಳೊಂದಿಗೆ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಇಂದು ಮುಂಜಾನೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಯೋಗ ಪ್ರದರ್ಶನವನ್ನು ಮುನ್ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ತಿಳಿಸಿದರು. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದರು. ಇಂದು ನಡೆಯಲಿರುವ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡದಂತೆ ಹಾಗೂ ಲೋಪವೆಸಗಲು ಯತ್ನಿಸುವ ಬದ್ದತೆ ಇಲ್ಲದ ವ್ಯಕ್ತಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭ ಹಾರೈಸಿದರು. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶಗಳ ಕುರಿತು ಮಾತನಾಡಿದ ಸಚಿವರು, ಉಳಿದಿರುವ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಒಟ್ಟು 17 ಲಕ್ಷ ಅಭ್ಯರ್ಥಿಗಳ ಪೈಕಿ ಸುಮಾರು 15.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಪರೀಕ್ಷಾ ಕೇಂದ್ರಗಳಿಗೆ 1:30 ನಂತರ ಯಾರಿಗೂ ಪ್ರವೇಶವಿರುವುದಿಲ್ಲ ಎಂದು ತಿಳಿಸಿರುವ ಎನ್ಟಿಎ ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಗಳೊಂದಿಗೆ ಅಭ್ಯರ್ಥಿಗಳು ಪರೀಕ್ಷಾ

0: ಕೇಂದ್ರಕ್ಕೆ ಬೇಗನೆ ತಲುಪುವಂತೆ ಸೂಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜಸ್ಥಾನದ ಸಂಪೂರ್ಣ ಗಡಿ ಪ್ರದೇಶವನ್ನು ಸಂಪರ್ಕಿಸುವ ರೈಲು ಜಾಲ ಸ್ಥಾಪನೆಗೆ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ಬಿಕಾನೇರ್ ರೈಲು ನಿಲ್ದಾಣದಲ್ಲಿ ಲಾಲ್ಗಢ ಸಬರಮತಿ ರೈಲಿಗೆ ಚಾಲನೆ ನೀಡುವ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯು ಗಡಿ ಪ್ರದೇಶದ ಜನರಿಗೆ ರೈಲು ಸಂಪರ್ಕ ಕಲ್ಪಿಸುವುದರ ಜೊತೆಗೆ ರಾಷ್ಟೀಯ ಭದ್ರತಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿರಲಿದೆ. ಈ ಯೋಜನೆಯ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಭಾರತೀಯ ರೈಲ್ವೆಯ ಆಧುನೀಕರಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ ಎಂದ ಸಚಿವರು, ರಾಷ್ಟದಾದ್ಯಂತ 1,300 ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ದಿ ಮತ್ತು ಆಧುನೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು, ರಾಜಸ್ಥಾನದ ಹಲವು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ ಪ್ರಸ್ತುತ 76,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರೈಲ್ವೆ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಕಳೆದ 12 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೇವಲ 650 ಕೋಟಿ ರೂಪಾಯಿಗೂ ಸ್ವಲ್ಪ ಹೆಚ್ಚಿನ ರೈಲ್ವೆ ಅಭಿವೃದ್ದಿ ಅನುದಾನ ದೊರೆಯುತ್ತಿತ್ತು. ಆದರೆ ಇದೀಗ ರಾಜಸ್ಥಾನದಲ್ಲಿ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳಿಗೆ ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆರಹಿತ ನೋಂದಣಿಯನ್ನು ಸ್ಥಳದಲ್ಲೇ ಖಚಿತಪಡಿಸಿಕೊಳ್ಳಲು 75 ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ನಿನ್ನೆ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ವಾರ್ಷಿಕ ಯಾತ್ರೆಯ ಸಮಯದಲ್ಲಿ ಅನುಸರಿಸಬೇಕಾದ ಇಕೆವೈಸಿ ಕಾರ್ಯವಿಧಾನಗಳನ್ನು ನಿರ್ವಾಹಕರಿಗೆ ಪರಿಚಯಿಸಿಕೊಡಲು ಈ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಗೆ ಆನ್ಲೈನ್ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಸ್ಥಳದಲ್ಲಿ ನೋಂದಣಿಗಾಗಿ ಟೋಕನ್ ವಿತರಣೆ ಇದೇ 30ರಿಂದ ಪ್ರಾರಂಭವಾಗಲಿದೆ. ಸ್ಥಳದಲ್ಲಿ ನೋಂದಣಿ ಮತ್ತು ಇಕೆವೈಸಿ ಇಲ್ಲದ ನೋಂದಣಿಗಳನ್ನು ಇಕೆವೈಸಿಗೆ ಪರಿವರ್ತಿಸುವ ಪ್ರಕ್ರಿಯೆ ಜುಲೈ 1ರಿಂದ ಪ್ರಾರಂಭವಾಗಲಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10,00,000 ರೂಪಾಯಿ ಸಾಲ ನೀಡಲಾಗುವುದು ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಇಂತಹ ಸುಳ್ಳು ಮತ್ತು ದಾರಿ ತಪ್ಪಿಸುವ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಮಾಹಿತಿಯನ್ನು ನಂಬುವ ಮುನ್ನ ಅಧಿಕೃತ ಮೂಲಗಳಿಂದಲೇ ದೃಢೀಕರಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಒಟ್ಟು 94 ಭಾರತೀಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಹಾಗೂ 8.6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನು ಹೊತ್ತೊಯ್ಯುತ್ತಿರುವ 3 ಭಾರತೀಯ ಧ್ವಜದ ತೈಲ ನೌಕೆಗಳು ನಿನ್ನೆ ಹೊರ್ಮುಸ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದ್ದು ಭಾರತದ ಪ್ರಯಾಣ ಬೆಳೆಸಿವೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಹೆಸರಿನ ತೈಲ ನೌಕೆಗಳು ಈ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಸೋನೋವಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಭದ್ರಪಡಿಸಲು ಸರ್ಕಾರ ಅತ್ಯಂತ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಗ್ವಾಡಲುಪ್ಪೆಯಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಫ್ ಗುಂಪಿನ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ಧ ಜಪಾನ್ ತಂಡ 4-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿದೆ. ಇದಕ್ಕೂ ಮುನ್ನ ಕನ್ಸಾಸ್ ನಗರದಲ್ಲಿ ನಡೆದ ಈಕ್ವೆಡಾರ್ ಮತ್ತು ಕ್ಯುರಸೌ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇಂದು ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲಾದಲ್ಲಿ ಇಂದು ನಡೆಯುತ್ತಿರುವ ಭಾರತ ಶ್ರೀಲಂಕಾ ಅಫ್ಘಾನಿಸ್ತಾನದ ಎ ತಂಡಗಳ ನಡುವಿನ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎ ತಂಡ ಇತ್ತೀಚಿನ ವರದಿ ಬಂದಾಗ 45.3 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 322 ರನ್ ಗಳಿಸಿ ಆಡುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾ

ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಹಾಗೂ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇನ್ನೀಗ ಸಂದೇಶ ನಮಗೆ, ಸಂಗೀತ ನಿಮಗೆ. ಏನಿದು ಸಂದೇಶ ನಮಗೆ, ಸಂಗೀತ ನಿಮಗೆ ಅಂತ ಹೇಳಿದ್ರೆ, ಸಂದೇಶದ ಮುಖಾಂತರ ನಿಮ್ಮ ಇಷ್ಟದ ಗೀತೆಗಾಗಿ ನೀವು ರಿಕ್ವೆಸ್ಟ್ ಮಾಡಬಹುದು. ನಿಮ್ಮ ಇಷ್ಟದ ಆ ಒಂದು ಸುಂದರ ಗೀತೆ ಯಾವುದು, ಚಿತ್ರದ ಹೆಸರೇನು, ಹಾಗೆ ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ನಮೂದಿಸೋದು ಮರಿಬೇಡಿ. ನಿಮ್ಮ ಇಷ್ಟದ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ನಾನು ನಿಮ್ಮ ಪ್ರೀತಿಯ ಗೆಳತಿಯ ರೂಪಾಯಿಲಿ ಕಾಯ್ತಾ ಇರ್ತೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM. ನಿಮ್ಮ ಸಂದೇಶಗಳನ್ನ ನಮಗೆ ತಲುಪಿಸಬೇಕಾದಂಥ ವಾಟ್ಸಪ್ ಸಂಖ್ಯೆ ಹೀಗಿದೆ, 9403091029483091029. ಈ ಸಂಖ್ಯೆಗೆ ಬೇಗ ಬೇಗ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳು ಹರಿದು ಬರಲಿ.

ಸಂದೇಶ ನಮಗೆ, ಸಂಗೀತ ನಿಮಗೆ. ಕಾರ್ಯಕ್ರಮದ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ ಲವ್ ಇನ್ ಮಂಡ್ಯ ಚಿತ್ರದಿಂದ. ಈ ಹಾಡಿಗಾಗಿ ನಮಗೆ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಅನಿಲ್ ಕುಮಾರ್ ಅವರು, ತಡಕನಹಳ್ಳಿ ಹಾವೇರಿ ಜಿಲ್ಲೆ ಇಲ್ಲಿಂದ. ಇವರ ಇಷ್ಟದ ಸುಂದರ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಆದ್ಮೇಲೆ ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9484801089483091029. ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು, ಆ ಗೀತೆಯ ಚಿತ್ರ ಯಾವುದು, ಹಾಗೆ ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನು ನಮೂದಿಸೋದು ಮರಿಬಿಡಿ.

ಒಂದು ಗಂಟೆ 30:35 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮ ಇಷ್ಟದ ಗೀತೆಗಳನ್ನ ನೀವು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮವನ್ನ ಕೇಳ್ತಾ ನಮ್ಮ ಕೇಳುಗರೊಬ್ಬರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ರಾಜಕುಮಾರ ಅಂತ ಇವರ ಹೆಸರು. ಇವರು ತಮ್ಮ ಇಷ್ಟದ ಒಂದು ಗೀತೆಯ ಜೊತೆಗೆ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಯೋಗ ದಿನ ಮೇಡಮ್ ಇವತ್ತು, ಹಾಗಾಗಿ ನಾನೇ ಒಂದು ಯೋಗದ ಕುರಿತಾಗಿ ಪುಟ್ಟ ಕವನವನ್ನ ಬರೆದಿದ್ದೀನಿ, ದಯಮಾಡಿ ಓದೋದಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ಖಂಡಿತ ಓದೋಣ, ತುಂಬಾ ಚೆನ್ನಾಗಿದೆ ನಿಮ್ಮ ಕವನ. ಹ್ಯಾಪಿ ಯೋಗ ಡೇ ಅಂತ ಹಾಕಿದ್ದಾರೆ, ಅದರ ಕೆಳಗೆ ಯೋಗ ಯೋಗ ಯೋಗ ಯಾಕೀವಿ ಯೋಗ ಬರಲಿದೆ ಸುಯೋಗ, ಯೋಗ ಯೋಗ ಯಾಕೀವಿ ಯೋಗ ಬರಲಿದೆ ಸುಯೋಗ, ಅದಕ್ಕಾಗಿಯೇ ಇದೆ ಆ ಯೋಗ, ಅದಕ್ಕಾಗಿಯೇ ಇದೆ ಆಯೋಗ, ಆಗ ಆಗಬೇಕು ಯೋಗದಲ್ಲಿ ಒಂದಷ್ಟು, ಹಾಗೆ ಬ್ರಾಕೆಟ್ ಅಲ್ಲಿ ಬಹಳಷ್ಟು ಒಂದಷ್ಟು ಪ್ರಯೋಗ, ಯಾವಾಗ ನಮ್ಮ ಸಂಯೋಗ ಅಂತ ಕೇಳ್ತಾ ಇದ್ದಾರೆ. ಯೋಗ ಯೋಗ ಸದ್ಯಕ್ಕೆ ವಿಯೋಗ, ಯೋಗ ಯೋಗ ಸದ್ಯಕ್ಕೆ ವಿಯೋಗ ಬರಲಿದೆ ಸುಯೋಗ, ಅದಕ್ಕಾಗಿಯೇ ಇದೆ ಆಯೋಗ, ಆಗಬೇಕು ಯೋಗದಲ್ಲಿ ಒಂದಷ್ಟು ಪ್ರಯೋಗ, ಯಾವಾಗ ನಮ್ಮ ಸಂಯೋಗ ಅಂತ ಕೇಳ್ತಿದ್ದಾರೆ. ಇದು ನಿಜವಾಗ್ಲೂ ಯೋಗಕ್ಕೆ ಬರ್ದಿರೋದ ಅಥವಾ ಯೋಗಿಣಿಗೆ ಬರ್ದಿರೋದ ಗೊತ್ತಾಗ್ತಿಲ್ಲ, ಆದ್ರೂ ಸಹ ತುಂಬಾ ಚೆನ್ನಾಗಿದೆ, ತುಂಬಾ ಮುದ್ದಾಗಿದೆ ನಿಮ್ಮ ಕವನ.

ಯೋಗದ ಮಹತ್ವ ಮುಂಜಾನೆಯ ತಿಳಿ ಬಿಸಿಲಲ್ಲಿ ಶಾಂತವಾದ ತಂಗಾಳಿಯ ನಡುವೆ ಉಸಿರನ್ನ ಒಳಗಿಡಿದು ಹೊರಬಿಡುವಾಗ ಮನದ ಚಿಂತೆಗಳೆಲ್ಲ ಮಾಯವಾಗುವವು. ಆಸನಗಳ ಸರಿಯಾದ ಭಂಗಿಯಲ್ಲಿ ದೇಹವು ಬಲಗೊಳ್ಳುವುದು ದಿನದಿಂದ ದಿನಕ್ಕೆ. ಪ್ರಾಣಾಯಾಮದ ದಿವ್ಯ ಶಕ್ತಿಯಿಂದ ಆರೋಗ್ಯದ ಸಂಪತ್ತು ನಮ್ಮದಾಗುವುದು. ಯೋಗವು ಕೇವಲ ಕಸರತ್ತಲ್ಲ, ಅದೊಂದು ಜೀವನದ ಶ್ರೇಷ್ಠ ಕಲೆ. ದೇಹ ಮತ್ತು ಮನಸ್ಸಿನ ಸಮತೋಲನ, ಶಾಂತಿ ಮತ್ತು ನೆಮ್ಮದಿಯ ನಿಜವಾದ ಧ್ಯಾನ. ದಿನವೂ ಯೋಗವೊಂದನ್ನು ರೂಢಿಸಿಕೊಳ್ಳಿ, ಸದಾ ಚೈತನ್ಯಶಾಲಿಯಾಗಿ ಬಾಳನ್ನು ಬೆಳಗಿಸಿಕೊಳ್ಳಿ. ಅಬ್ಬಾಬಾ, ತುಂಬಾ ಚೆನ್ನಾಗಿದೆ ನಿಮ್ಮ ಮಾತು, ಸಂದೇಶವನ್ನು ಕಳಿಸ್ಕೊಟ್ಟಿರೋರು ನಂಬರ್ ಎಂಡಿಂಗ್ ವಿತ್ 000741 ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಹಾಗೆ ಇವರ ಒಂದು ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ.

ಅಮೃತಗಳಿಗೆ ಚಿತ್ರದ ಈ ಒಂದು ಗೀತೆಗಾಗಿ ನಮಗೆ ಸಂದೇಶವನ್ನ ಕಳಿಸಿಕೊಟ್ಟವರು ಅಶೋಕ್ ಅವರು, ಅಶೋಕ್ ಶೆಣ್ಣಯ್ಯವರು, ಇಕ್ಕೇರಿ ಸಾಗರ ಇಲ್ಲಿಂದ. ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಚೆಲುವೆಯೇ ನಿನ್ನ ನೋಡಲು. ಈ ಚಿತ್ರದಿಂದ ಈ ಹಾಡನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಸುನಿತಾ ಗೋಪರಾಜ್. ಸಾಹಿತ್ಯ ನಾಗತಿಯಳ್ಳಿ ಚಂದ್ರಶೇಖರ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ. ಈ ಹಾಡಿಗಾಗಿ ನಮಗೆ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಎಸ್ಎಂ ಶೋಭಾ ಅವರು, ಹಾಸನ ಇಲ್ಲಿಂದ. ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ. ನೀವು ಸಹ ನಿಮ್ಮ ಇಷ್ಟದ ಗೀತೆಗಳಿಗಾಗಿ ಸಂದೇಶವನ್ನ ರವಾನಿಸಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9484310129 9483091029. ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು, ಚಿತ್ರದ ಹೆಸರು ಹಾಗೆ ನಿಮ್ಮ ಮುದ್ದಾದ ಹೆಸರು, ಊರನ್ನ ನಮೂದಿಸೋದು ಮರಿಬೇಡಿ.

0: 1:53:40 ಇನ್ನೇನು ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತ ಹೊತ್ತಾಗ್ತಾ ಇದೆ. ಕಾರ್ಯಕ್ರಮದ ಕೊನೆಯ ಒಂದು ಸುಂದರ ಗೀತೆ ಮೂಡಿ ಬರ್ತಾ ಇದೆ ಎಕ್ಕಾ ಚಿತ್ರದಿಂದ. ಈ ಹಾಡಿಗಾಗಿ ನಮಗೆ ಸಂದೇಶವನ್ನ ರವಾನಿಸಿದ್ದಾರೆ ಅಭಿನಾಶ್ ಅವರು, ನಂಜರೆಡ್ಡಿ ಕಾಲೋನಿ ಇಲ್ಲಿಂದ. ಈ ಒಂದು ಸುಂದರ ಗೀತೆ ನಿಮಗಾಗಿ ಕೇಳಿ ಎಂಜಾಯ್ ಮಾಡಿ.
1: ಕಂಗ್ರಾಜುಲೇಷನ್.

ಯಕ್ಕ ಚಿತ್ರದ ಗೀತೆಯೊಂದಿಗೆ ಇಂದಿನ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಆತ್ಮೀಯರೆ, ಬಹಳಷ್ಟು ಸಂದೇಶಗಳು ಬಂದಿದ್ವು ಇಂದಿನ ಕಾರ್ಯಕ್ರಮಕ್ಕೆ, ಆದರೆ ಎಲ್ಲರ ಗೀತೆಗಳನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಯಾರು ಕೂಡ ಬೇಸರ ಮಾಡ್ಕೊಳ್ಳೋದು ಬೇಡ. ಮತ್ತೆ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಇಷ್ಟದ ಗೀತೆಗಳಿಗಾಗಿ ನೀವು ವಾಟ್ಸಪ್ ರಿಕ್ವೆಸ್ಟ್ ಅನ್ನು ಕಳಿಸಬಹುದು. ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ಸ್ಟೇ ಟ್ಯೂನ್ 102.9 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವದಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು, ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಆಚರಿಸಲಾಯಿತು. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಯುಟಿ ಖಾದರ್, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ. ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ಯೋಗ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ಜೀವಸಂಕುಲದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, 5000 ವರ್ಷಗಳ ಇತಿಹಾಸ ಹೊಂದಿರುವ ಯೋಗಾಸನವನ್ನು 140ಕ್ಕೂ ಹೆಚ್ಚಿನ ದೇಶಗಳು ಒಪ್ಪಿಕೊಂಡಿವೆ. ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಹೊಂದಲು ಯೋಗಾಭ್ಯಾಸ ಅಗತ್ಯ ಎಂದರು.
1: ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್ ಇದು. ಹೆಚ್ಚು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡೂ ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತಾರೆ ಅವರು ಉತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಭಾಳ ದೊಡ್ಡವಾದಂತಹ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ್ತದೆ.
0: ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದರು. ಯೋಗದ ಮೂಲಕ ಭಾರತವು ಇಡೀ ಜಗತ್ತನ್ನು ಬೆಸೆದಿದೆ, ಯೋಗ ಜನಸಾಮಾನ್ಯರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು. ಇದೇ ವೇಳೆ ಸಚಿವರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಡಿ ಸಸಿ ನೆಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಹಾಗೂ ಹೊಸಕೋಟೆ ತಾಲೂಕುಗಳಲ್ಲಿ ಸ್ಥಳೀಯ ಆಡಳಿತ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಲಾಯಿತು. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಯೋಗವು ಭಾರತದ ಪುರಾತನ ಪರಂಪರೆಯಾಗಿದೆ. ಯೋಗಾಭ್ಯಾಸ ಕೇವಲ ದೈಹಿಕ ಚಲನೆ ಮಾತ್ರವಲ್ಲದೆ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದ್ದು ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು.
2: ಯೋಗಾಭ್ಯಾಸವನ್ನು ನಾವು ಬಹಳಷ್ಟು ಚಿಕ್ಕಂದಿನಿಂದ ಆ ಒಂದು ಸಾಧನೆ ಮಾಡ್ತಾ ಬಂದ್ರೆ ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಸದೃಢತೆಯಿಂದಿರ್ತೇವೆ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಲವಲವಿಕೆಯಿಂದ ಬಹಳಷ್ಟು ಉತ್ಸಾಹದಿಂದ ಮಾಡ್ತೇವೆ, ಹಾಗೇನೆ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಅನ್ನೋ ಉದ್ದೇಶದಿಂದ ಈ ಒಂದು ಯೋಗ ಬಹಳಷ್ಟು ಮಹತ್ವ ಆಗ್ತದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ. ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇದ್ದು ಮುಪ್ಪಿನ ಅವಸ್ಥೆಯಲ್ಲೂ ಕೂಡ ಒಳ್ಳೆ ಬದುಕನ್ನು ಬದುಕೋಣ.
0: ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಪಾಲ್ಗೊಂಡು ಯೋಗದ ಮಹತ್ವ ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವ ಯೋಗ ಪ್ರದರ್ಶನ ಗಮನ ಸೆಳೆಯಿತು. ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವರು ಯೋಗಾಸನಗಳಲ್ಲಿ ಪಾಲ್ಗೊಂಡರು. ಯೋಗ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ವಿಜಯನಗರ ಜಿಲ್ಲೆಯ ವಿಶ್ವಪ್ರಸಿದ್ದ ಹಂಪಿಯ ಆನೆಲಾಯ

0: ಮುಂಭಾಗದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವತಿಯಿಂದ ಯೋಗ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ 200 ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯವೂ ಯೋಗಾಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನೈರುತ್ಯ ರೈಲ್ವೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವತಿಯಿಂದ ಎಂಜಿ ಕಾಲೋನಿಯ ರೈಲ್ವೆ ಮೈದಾನದಲ್ಲಿಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬ ಸದಸ್ಯರು ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಶುತೋಷ್ ಕುಮಾರ್ ಸಿಂಗ್, ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಯೋಗವು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು ಮನಃಶಾಂತಿಗೆ ಸಹಕಾರಿಯಾಗಿದೆ ಎಂದರು. ಹಾರ್ಟ್ ಆಫ್ ಲಿವಿಂಗ್ನ ಯೋಗ ತರಬೇತುದಾರ ಕಿಶೋರ್ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ನೀಟ್ ಯುಜಿ ಮರುಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ಪ್ರಗತಿಯಲ್ಲಿದ್ದು ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3374 ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆ ಎದುರಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿದೆ. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ 2ನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು ದೇಶದಲ್ಲಿ ವಾರಾಣಸಿ ಬಿಟ್ಟರೆ ಹುಬ್ಬಳ್ಳಿಯಲ್ಲಿಯೇ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗುತ್ತಿದೆ. ಇದರಿಂದ ಮಹಾನಗರದ ಕಸಕ್ಕೆ ಮುಕ್ತಿ ದೊರೆಯಲಿದೆ ಎಂದರು. ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನ ಆಯೋಜಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28 ವರ್ಷಗಳವರೆಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08532231684 ಹಾಗೂ 9008211705 ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪಾಗ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಎರಡು ಗಂಟೆ 40:45 ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ಚಿತ್ರತಾನ. ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ. ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಮೂಡಿ ಬರುವಂತಹ ಗೀತೆಗಳು ದೊರೆ ಚಿತ್ರದ್ದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠ ಸಿರಿಯಲಿದ್ದಂತಹ ದೊರೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಆತ್ಮೀಯರೇ, ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ದೊರೆ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಈ ಚಿತ್ರ ಬಿಡುಗಡೆಯಾಗಿದ್ದು 1995. ಇದರ ನಿರ್ದೇಶಕರು ಶಿವಮಣಿಯವರು. ಈ ಚಿತ್ರದ ತಾರಾಗಣದಲ್ಲಿದ್ದವರು ಶಿವರಾಜ್ ಕುಮಾರ್, ಹೇಮಾ ಭಾರತಿ, ಗಿರ್ಜಾ ಲೋಕೇಶ್ ಮುಂತಾದವರು. ಬಹುತೇಕ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿದೆ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ದೊರೆ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯ ಒಂದು ಸುಂದರ ಗೀತೆ ಮನು ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ರಂಗಗೀತೆಯೊಂದಿಗೆ ಇಂದಿನ ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
0: ಆತ್ಮೀಯರೆ, ಸಮಯ ಇನ್ನೇನು 3 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಮತ್ತೆ ನಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ರಾಗ ಅನುರಾಗದ ಕುರಿತಾಗಿ ಮಾತಾಡೋಣ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

तुझे

0: ಭಾರತಿ
1: ನಾಟ್ಯ ತರಂಗ. ಶ್ರೋತಾಓಂ, ಆಜ್ ಆಪ್ಕೋ ಸುನ್ವಾ ರಹೇ ಹೈ ನಾಟಕ ಮೃತ್ಯುಹೀನ್ ಪ್ರಾಣ ಕಾ ದೂಸರಾ ಔರ್ ಅಂತಿಮ ಭಾಗ. ಆಲೋಕ್ ಭಟ್ಟಾಚಾರ್ಯ ಕೆ ಮೂಲ ಬಾಂಗ್ಲಾ ನಾಟಕ ಕಾ ಯೇ ಹಿಂದಿ ಅನುವಾದ ಹೈ. ಹಿಂದಿ ಅನುವಾದಕ ಹೈ ದೀಪ್ ನಾರಾಯಣ್ ಮಿಠೋಲಿಯಾ, ನಿರ್ದೇಶಕ ಸುದರ್ಶನ್ ಕುಮಾರ್.
2: ಜುಡು.
3: ಯಸ್ ಸರ್.
2: ಬೆಂಜಮಿನ್ ಕುಛ್ ಬತಾ ರಹಾ ಹೈ, ಕುಛ್ ಮುಂಹ್ ಖೋಲಾ ಉಸ್ನೆ?
3: ನಹೀಂ ಸರ್, ಕುಛ್ ನಹೀಂ ಬೋಲ್ತಾ.
2: ವಾಟ್, 48 ಘಂಟೆ ಹೋ ಗಏ ಔರ್ ಅಭಿ ತಕ್ ಮುಂಹ್ ಸೆ ಬೋಲ್ ನಹೀಂ ಫೂಟೆ? ಓಹ್, ದರಸಲ್ ಬಾತ್ ಯೇ ಹೈ ಜುಡು, ಕಿ ತುಮ್ಹಾರೆ ಶರೀರ್ ಮೇ ಕಾಲೆ ಲೋಗೋಂ ಕಾ ಖೂನ್ ಭಿ ತೋ ಕುಛ್ ಕುಛ್ ಮೌಜೂದ್ ಹೈ, ತಭಿ ಉನ್ಕೆ ಮಾಮಲೋ ಮೇ ರಹಮ್ ಕಿ ಮಾತ್ರಾ ಜರಾ ಕುಛ್ ಬಢ್ ಸಿ ಜಾತಿ ಹೈ.
3: ಕ್ಯಾ ಕ್ಯಾ ಕಹ ರಹೇ ಹೈ ಆಪ್ ಸರ್?
2: ಮೈ ಯೇ ಕಹ ರಹಾ ಹೂಂ ಕಿ ಜರಾ ಸಖ್ತಿ ಕೆ ಸಾಥ್ ದವಾ ಕಾ ಡೋಸ್ ದೋ, ಅಪ್ನೆ ಆಪ್ ಮುಂಹ್ ಸೆ ಬೋಲ್ ಫೂಟ್ ಪಡೆಂಗೆ.
3: ಮಿಸ್ಟರ್ ಥಾಮ್ಸನ್, ಮೈ ತೋ ಅಪ್ನಿ ತರಫ್ ಸೆ ಕೋಶಿಶ್ ಕರ್ ರಹಾ ಹೂಂ, ಪರ್ ಕ್ಯಾ ಕರೂಂ, ಕಮ್ ವಕ್ತ್ ಕೆ ಮುಂಹ್ ಸೆ ಏಕ್ ಬಾತ್ ತಕ್ ನಹೀಂ ನಿಕಲ್ ರಹೀ, ಬಾತ್ ಕೆ ಬದಲೆ ಕಸ್ ಕೆ ಸಿರ್ಫ್ ಖೂನ್ ನಿಕಲ್ ರಹಾ ಹೈ.
2: ಖೂನ್ ಕೆ ಸಾಥ್ ಸಾಥ್ ಬಾತೇ ಭಿ ನಿಕಾಲ್ನಿ ಹೋಗಿ, ಇಟ್ಸ್ ಮಸ್ಟ್, ಕಮಿಷನರ್ ಸಾಹಬ್ ಕಾ ಹುಕ್ಮ್ ಹೈ. ಚಲೋ, ಏಕ್ ಬಾರ್ ಮೈ ಖುದ್ ಹಿ ಕೋಶಿಶ್ ಕರ್ ದೇಖ್ತಾ ಹೂಂ.
3: ಯೆಸ್ ಸರ್.

ಇನ್ನೀಗ ಕಾರ್ಯಕ್ರಮ ಪರಿಮಳ. ಈ ಸಂಜೆಯ ಭಾನುವಾರದ ವಿಶೇಷ ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ರಾಗ ಅನುರಾಗ ಶುಭಯೋಗ ತಂದಿದೆ ಈ ಹಾಡನ್ನ ಕೇಳಿದ್ರಲ್ಲ. ಈ ಹಾಡಲ್ಲಿ ಬರುವಂತಹ ಪಲ್ಲವಿ ಶುರುವಾಗೋದೆ ರಾಗ ಅನ್ನುವಂಥ ಪದದಿಂದ. ರಾಗ ರಾಗ ಅಂತ ಹೇಳಿದ್ರೆ ಏನು? ಪ್ರೀತಿ. ಆದ್ರೆ ನಾವ್ ಎಲ್ಲೂ ಕೂಡ ಮಾತಾಡೋವಾಗಲಿ, ಕವಿತೆ ಬರೆಯೋವಾಗಲಿ ಆಗ್ಲಿ, ಹಾಡುಗಳನ್ನ ಬರೆಯೋವಾಗಲಿ ರಾಗ ಅನ್ನುವಂಥ ಪದವನ್ನ ಬರೀ ರಾಗ ಅನ್ನುವಂಥ ಪದವನ್ನ ಬಳಸೋದಿಲ್ಲ. ಆ ರಾಗ ಅನ್ನೋ ಪದದ ಜೊತೆಗೆ ಅನುರಾಗ ಸೇರಿದಾಗ್ಲೇ ಪರಿಪೂರ್ಣತೆ ಬರೋದು, ಜೋಡಿ ಪದದ ಅರ್ಥ ಆಗೋದು. ಅದನ್ನೇ ಈ ಹಾಡಲ್ಲಿ ನಾಯಕ ನಾಯಕಿ ಹೇಳಿರೋದು, ರಾಗ ಅನುರಾಗ ಸೇರಿ ಶುಭಯೋಗ ಬಂದಿದೆ ಅಂತ. ಆ ಶುಭಯೋಗ ತಂದಂತಹ ಅನುಬಂಧ, ಆನಂದ, ಸಂತೋಷವನ್ನ ತಂದ್ಕೊಟ್ಟಿದೆ ನಮ್ಮ ಬಾಳಿಕೆ ಅಂತ. ಎಷ್ಟು ಚಂದದ ವರ್ಣನೆ ಅಲ್ವಾ ಪ್ರೀತಿ ಬಗ್ಗೆ. ಪ್ರೀತಿಯ ಉತ್ಕಟವಾದಂತಹ ಭಾವ ರಾಗ ಅನುರಾಗದ ಕುರಿತಾಗಿ ಮತ್ತಷ್ಟು ಸುಂದರವಾದಂತಹ ಗೀತೆಗಳು, ಹಾಗೆ ಈ ಅನುರಾಗದ ಭಾವವಿರುವಂತಹ ಹಾಡುಗಳ ಬಗ್ಗೆ ಒಂದಷ್ಟು ಮಾಹಿತಿ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ.

ನಿನ್ನ ಪ್ರೇಮದ ಪರ್ಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು, ಹೀಗೆ ಸಂಭ್ರಮಿಸಿದವರು ಕೆ ಎಸ್ ನರಸಿಂಹಸ್ವಾಮಿಯವರು. ಹಾಲಾಗುವ ಜೇನಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ ಅಂತ ಹೇಳಿದವರು ಕುವೆಂಪು ಅವರು. ಕಲಾವಿದ ರವಿವರ್ಮನ ಕುಂಚಕ್ಕೂ ಧೀಶಕ್ತಿಯಾದದ್ದು ಪ್ರೀತಿನೇ. ವೇದ ಪುರಾಣ ಧರ್ಮ ಈ ಎಲ್ಲ ಗ್ರಂಥಗಳಲ್ಲೂ ಸಹ ಪ್ರೀತಿ ತನ್ನ ಅಸ್ತಿತ್ವವನ್ನ ಸಾರ್ತಾನೇ ಬಂದಿದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಳಿದಾಸನ ದುಷ್ಯಂತ ಶಕುಂತಲೆಯರ ಬದುಕೇ ಇರ್ಬೋದು, ನಳದಮಯಂತಿ ಕೃಷ್ಣ ರುಕ್ಮಿಣಿ ರಾಧಾಕೃಷ್ಣ ಅರ್ಜುನ ಸುಭದ್ರೆ ಊರ್ವಶಿ ಪುರು, ಹೀಗೆ ಬದುಕು ಬರಹ ಸಾಹಿತ್ಯ ಕಲೆ ಎಲ್ಲೆಲ್ಲೂ ಹರಿಯೋಳು ಈ ಪ್ರೇಮಗಂಗೆ. ಇದರಿಂದ ತಪ್ಪಿಸ್ಕೊಂಡವ್ರು ಯಾರಿದ್ದಾರೆ? ಯಾರಾದರೂ ಇದ್ದೀರಾ? ಇಲ್ಲ ಅಲ್ವಾ? ಇಂತಹ ಸರ್ವವ್ಯಾಪಿ ಸರ್ವಾಂತರ್ಯಾಮಿ ಪ್ರೇಮದ ಅಲೆ ಅನುರಾಗದ ಅಲೆಗಳ ಮೇಲೇನೆ ತಮ್ಮ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದವರು ಎಲ್ಲರೂ ಕೂಡ.

ಅನುರಾಗದ ಅಲೆಗಳ ಮೇಲೆ ಸಂಗೀತ ಸ್ವರಗಳ ಲೀಲೆ, ನಡೆದಾಗ ಜೀವನ ಗಾನ ರಸಪೂರ್ಣವು, ಸಂಗೀತದಷ್ಟೇ ರಸಪೂರ್ಣ ಬದುಕು ಅನುರಾಗ ಬೆರೆತಾಗ ಅನ್ನುವಂತಹ ಗೀತೆಯನ್ನ ಕೇಳಿದ್ರೆ ಅನುರಾಗದ ಅಲೆಗಳು ಚಿತ್ರದಿಂದ. ಅನುರಾಗ ಸರಿ, ಆದರೆ ಈ ಅನುರಾಗದ ಅಲೆಗಳು ಅಂತ ಹೇಳಿದ್ರೆ ಏನಪ್ಪ ಗೊತ್ತಿಲ್ಲ ಅಲ್ವಾ? ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒತ್ತಡ ತುಂಬಿರುವಂತಹ ಈ ಸ್ಟ್ರೆಸ್ಫುಲ್ ಬದುಕಿದೆಯಲ್ಲ, ಇದರಲ್ಲಿ ಸ್ವಲ್ಪ ನಿರಾಳತೆ ಬೇಕು ಅಂತ ಏನ್ ಮಾಡ್ತೀವಿ, ಸಮುದ್ರದ ತೀರಕ್ಕೆ ಜನ ಹೋಗ್ತಾರೆ. ಆ ಕಡಲ ತೀರದಲ್ಲಿ ಕೂತ್ಕೊಂಡು ಆ ಸಮುದ್ರದ ಅಲೆಗಳನ್ನ ನೋಡುವಾಗ ಮನಸ್ಸಿಗೆ ಏನೋ ಒಂದು ರೀತಿ ಆಹ್ಲಾದಕರವಾದಂತಹ ಭಾವನೆ. ಹಾಗೆ ಆ ಅಲೆಗಳ ಜೊತೆ ಆಟ ಆಡುವಾಗ ಆ ಅಲೆಗಳು ನಮ್ಮ ದೇಹವನ್ನ ರಿಲ್ಯಾಕ್ಸ್ ಮೋಡ್ಗೆ ಕರ್ಕೊಂಡು ಹೋಗ್ತಾವಂತೆ. ಇದನ್ನ ಓಷನ್ ಥೆರಪಿ ಅಂತ ಕೂಡ ಕರೀತಾರೆ. ಇಲ್ಲಿ ಸಮುದ್ರದ ಅಲೆಗಳು ನಿರಂತರ, ಅವಕ್ಕೆ ಕೊನೆ ಇಲ್ಲ, ಮೊದಲು ಇಲ್ಲ. ಸಾಕಾಯ್ತಪ್ಪ ಅಂತ ತನ್ನ ಕೆಲಸ ಯಾವತ್ತಾದ್ರೂ ನಿಲ್ಸುತ್ತಾ? ಖಂಡಿತ ನಿಲ್ಸೋದಿಲ್ಲ. ಹಾಗೇನೆ ಈ ಪ್ರೀತಿಯ ಅಲೆಗಳು ಅಷ್ಟೇ. ಪ್ರೀತಿ ಅನುರಾಗದ ಜೊತೆ ಸೇರ್ಕೊಂಡು ಅನುರಾಗದ ಅಲೆಗಳಾಗ್ಬಿಟ್ಟಿದೆ. ನಿರಂತರವಾದಂತಹ ಪ್ರೀತಿಯ ಆಕರ್ಷಣೀಯ ಭಾವನೆಗೆ ಉಪಮೇನೆ ಈ ಅನುರಾಗದ ಅಲೆಗಳು ಅನ್ನೋದು. ಆತ್ಮೀಯರೇ, ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಅನುರಾಗದ ಭಾವನೆಯ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಚಿತ್ರಗೀತೆಗಳಲ್ಲಿ.

ಸಂಗಮ ಸಂಗಮ ಅನುರಾಗ ಸಂಘ ಸಂಗಮ ಸಂಭ್ರಮ ಸಂಭ್ರಮ ರಾಗ ತಾಳ ಗಾನ ಸಂಭ್ರಮ ಪಿ ಬಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಾಗರಹಾವು ಚಿತ್ರದ ಗೀತೆ ಈ ಸಂಗಮ ಸಂಗಮ ಅನುರಾಗ ಸಂಘ ಸಂಗಮ ಕೇಳಿದ್ರಿ. ಈ ಹಾಡನ್ನ ಕೇಳ್ತಾ ಇದ್ರೆ ನೆನಪಾಗೋದೆ ಕನ್ನಡ ಚಿತ್ರರಂಗದಲ್ಲಿ 25 ವರ್ಷಗಳನ್ನ ಪೂರೈಸಿದಂತಹ ಸಿನಿಮಾ ಅನುರಾಗ ಸಂಗಮ. ಕನ್ನಡದ ಈ ಅನುರಾಗ ಸಂಗಮ ಸಿನಿಮಾ ಚಾರ್ಲಿ ಚಾಪ್ಲಿನ್ ನಟನೆ ಮಾಡಿದಂತಹ ಸಿಟಿ ಲೈಫ್ ಲೈಟ್ಸ್ ಈ ಒಂದು ಚಿತ್ರದಿಂದ ಸ್ಫೂರ್ತಿಗೊಂಡ ತಯಾರಾಗಿತ್ತಂತೆ. 1995 ತೆರೆಕೊಂಡಂತಹ ಈ ಸಿನಿಮಾ ಬಳಿಕ ತೆಲುಗಿನಲ್ಲಿ ಪೆಳ್ಳಿ ಪೆಂಡರಿ, ತಮಿಳಿನಲ್ಲಿ ನಿಲವೇ ಮುಗಂ ಕಾಟು ಅನ್ನುವಂತಹ ಹೆಸರಿನಲ್ಲಿ ಬಿಡುಗಡೆಯಾಯಿತು. ವಿ ಮನೋಹರ್ ಅವರ ಸಂಗೀತ ನಿರ್ದೇಶನದ ಹಾಡುಗಳು ಸೂಪರ್ ಹಿಟ್ ಆಗಿದ್ದು ಚಿತ್ರದ 3 ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಈ ಚಿತ್ರ ಮ್ಯೂಸಿಕಲ್ ಹಿಟ್ ಅಂತಾನೆ ಪರಿಗಣಿಸಲಾಗಿತ್ತು. ಈ ಸಿನಿಮಾಗೆ ಅನುರಾಗ ಸಂಗಮ ಅನ್ನುವಂತಹ ಹೆಸರು ಬರೋದಕ್ಕೆ ಒಂದು ಮುಖ್ಯವಾದಂತಹ ಕಾರಣ ಇದೆ. ಆ ಕಾರಣ ಯಾವ್ದಪ್ಪ ಯೋಚನೆ ಮಾಡ್ತಾ ಇರಿ, ಹೇಳ್ತೀನಿ ಮತ್ತೆ ವಾಪಸ್ ಬಂದು. ಎಲ್ಲಿ ಹೋಗ್ಬೇಡಿ, ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

ಈ ಅನುರಾಗ ಸಂಗಮ ಸಿನಿಮಾ ಬಿಡುಗಡೆಯಾಗಿದ್ದು 1995. ಈ ಚಿತ್ರ ಸೆಟ್ಟೇರಿದಾಗ ಇದಕ್ಕೆ ಇಟ್ಟಂತ ಹೆಸರು ಪ್ರೇಮ ಸಮಾಗಮ ಅಂತ. ಸಿನಿಮಾ ಚಿತ್ರೀಕರಣ ಆಗ್ತಾ ಆಗ್ತಾ ಒಂದು ಹಂತದಲ್ಲಿ ನಿರ್ದೇಶಕರಿಗೆ ಇಷ್ಟು ಚಂದದ ಸಿನಿಮಾ ನಿರ್ಮಾಣ ಆಗ್ತಾ ಇದೆ, ಆದ್ರೆ ಯಾಕೋ ಟೈಟಲ್ ಸ್ವಲ್ಪ ಸಪ್ಪೆ ಅನಿಸ್ತಾ ಇದೆ ಅಂತ ಮ್ಯೂಸಿಕ್ ಡೈರೆಕ್ಟರ್ ವಿ ಮನೋಹರ್ ಹತ್ರ ಡಿಸ್ಕಸ್ ಮಾಡಿದ್ರಂತೆ. ಆಗ ಇಬ್ರು ಕೂತ್ಕೊಂಡು ಬಹಳ ಯೋಚನೆ ಮಾಡಿ ಪ್ರೀತಿ ಪ್ರೇಮಕ್ಕಿಂತ ಉತ್ಕಟವಾದ ಆಕರ್ಷಣೆ ಇರುವಂತಹ ಪದ ಅಂತ ಹೇಳಿದ್ರೆ ಅದು ಅನುರಾಗ. ನಮ್ಮ ನಾಯಕ ನಾಯಕಿ ಕೊನೆಯಲ್ಲಿ ಆಗುವಂತಹ ಸಮಾಗಮವನ್ನ ನಾವ್ಯಾಕೆ ಸಂಗಮ ಅಂತ ಮಾಡಬಾರದು ಅಂತ ಹೇಳಿ ಈ ಚಿತ್ರಕ್ಕೆ ಅನುರಾಗ ಸಂಗಮ ಅನ್ನುವಂತ ಮುದ್ದಾದ ಹೆಸರಿಟ್ಟಂತೆ. ಇದು ಅನುರಾಗ ಸಂಗಮ ಚಿತ್ರದ ಶೀರ್ಷಿಕೆ ತಯಾರಾದಂತಹ ಪುಟ್ಟ ಮಾಹಿತಿ. ಆತ್ಮೀಯರೇ, ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ, ಅದರ ಜೊತೆಗೆ ಸಿನಿಮಾ ಸಂಗೀತದಲ್ಲಿ ಅನುರಾಗದ ಕುರಿತಾಗಿ ಮತ್ತಷ್ಟು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಹೋಗ್ಬೇಡಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್ 102.9 FM. ಇದು ನಿಮ್ಮದೇ ಕಾರ್ಯಕ್ರಮ ಪರಿಮಳ.

4:35 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಹಾಡುಗಳಲ್ಲಿ, ಸಂಗೀತದಲ್ಲಿ, ಬದುಕಿನಲ್ಲಿ ಅನುರಾಗದ ಕೊರತಾಗಿ ಮಾತಾಡ್ತಾ ಇದ್ವಿ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ. ಇತ್ತೀಚೆಗೆ ಬರೋಬ್ಬರಿ 30ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಖುಷಿನಲ್ಲಿದ್ದಂತಹ ರಂಗಭೂಮಿ ಕಲಾವಿದ ದಂಪತಿಗಳನ್ನ ಭೇಟಿ ಮಾಡಿದೆ. ನಿಮ್ಮ ಸುಖಿ ದಾಂಪತ್ಯದ ಗುಟ್ಟೇನು ಅಂತ ಅವರನ್ನ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಮ್ಮ ಮೊದಲ ಪ್ರೀತಿ ಕಲೆ ಅನ್ನೋದು. ಆ ಕಲೆನೇ ನಮ್ಮನ್ನ ಒಂದು ಮಾಡಿತ್ತು. ಕಲೆ ಅನ್ನುವಂಥ ದಿವ್ಯವಾದಂಥ ಶಕ್ತಿ ನಮ್ಮಿಬ್ಬರಲ್ಲಿ ಪ್ರೀತಿನ ಹುಟ್ಟಾಕ್ತು. 30 ವರ್ಷಗಳ ಕ್ಷಣ ಕ್ಷಣವನ್ನು ಸಹ ನಾವು ಅಷ್ಟೇ ಸಂಭ್ರಮದಿಂದ ಕಳೆದು ಬಂದಿದ್ದೀವಿ. ಇನ್ನೂ 100 ವರ್ಷ ಕಳೆದ್ರೂ ನಮ್ಮಿಬ್ಬರ ನಡುವೆ ಪ್ರೀತಿ ಒಂದು ಸ್ವಲ್ಪನೂ ಹಳತಾಗೋದಿಲ್ಲ ಅನ್ನುವಂಥ ನಂಬಿಕೆ ನಮಗಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪ್ರೀತಿಯನ್ನು ನಾವು ಅಷ್ಟು ಬದ್ಧತೆಯಿಂದ, ಜವಾಬ್ದಾರಿಯಿಂದ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೀತಿ ಮೊದಲು ಆಕರ್ಷಣೆಯಾಗಿ ಜನ್ಮ ತಾಳುತ್ತೆ, ಆರಂಭದಲ್ಲಿ ಭಾವೋದ್ವೇಗ ಉಂಟು ಮಾಡುತ್ತೆ, ಆಮೇಲೆ ಆಕರ್ಷಣೆ ಕಡಿಮೆಯಾಗಿ ಭಾವೋದ್ವೇಗ ಇಳಿತಾ ಇದ್ದಾಗೆ ಪ್ರೀತಿಯ ನಿಜವಾದ ಅಧ್ಯಾಯ ಆರಂಭ ಆಗುತ್ತೆ. ಬದ್ಧತೆ ಪ್ರೀತಿಯ ಹೆಗಲೇ ಇರದಾಗಲೇ ನಿಜವಾದ ಅರ್ಥದಲ್ಲಿ ಪ್ರೀತಿ ಅನ್ನೋದು ಅರಳೋದು. ಅವರ ಇಷ್ಟಕ್ಕೆ ವಿರುದ್ಧವಾಗಿ ನಾನು, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಅವರು ಯಾವತ್ತೂ ನಡ್ಕೊಂಡಿಲ್ಲ. ಒಬ್ಬರಿಗಾಗಿ ಒಬ್ರು ಬದುಕೋದೇ ಪ್ರೀತಿ ಅಲ್ವಾ? ಇಲ್ಲಿ ನಾನು ಅನ್ನೋದು ಗೌಣ ಆಗ್ಬಿಡುತ್ತೆ. ನಾವು ಅನ್ನುವಂಥ ಭಾವ ಬೆಳೀಬೇಕು ಅದು ದಾಂಪತ್ಯದಲ್ಲಿ. ಪ್ರೀತಿಯ ಸೌಂದರ್ಯ ಅಡಗಿರೋದೇ ಅಲ್ಲಲ್ವಾ? ನನ್ನ ಸಂತೋಷವನ್ನು ಅವ್ರು ಗೌರವಿಸ್ತಾರೆ, ಹಾಗೆ ಅವರ ನೆಮ್ಮದಿಯನ್ನು ನಾನು ಮನ್ನಿಸೋದ್ರಲ್ಲಿ ಬದುಕಿನ ಸಾರ್ಥಕ್ಯ ಇದೆ, ಸೌಂದರ್ಯ ಇದೆ. ನಮ್ಮ ಪ್ರೀತಿ ಅನುರಾಗಕ್ಕೆ ಮದುವೆ ಅನ್ನೋದು ಒಂದು ಹೆಸರು ಮಾತ್ರ ಅಂತ ಹೇಳಿದ್ರು. ಎಂಥ ಮಾತಲ್ವಾ!

ಎಲ್ಲೋ ಹುಟ್ಟಿ ಬೆಳೆದಂತಹ ಅವನು, ಇನ್ನೆಲ್ಲೋ ಹುಟ್ಟದಂತಹ ಇವಳು, ಒಬ್ಬರನ್ನ ಒಬ್ರು ಶಾಸ್ತ್ರೋಕ್ತವಾಗಿ ಒಂದುಗೂಡಿಸುವಂತಹ ಬಂಧಾನೆ ಈ ವಿವಾಹ. ಹಿರಿಯರು ಕಂಡು ಒಪ್ಪಿ ಮನೆ ತುಂಬಾ ಸಂಬಂಧಿಕರು ಓಡಾಡಿ ಎಲ್ಲರ ಎದುರಿಗೆ ನಡೆಯುವಂತಹ ಮದುವೆ ಒಂದು ನಿಜವಾದಂತಹ ಅರ್ಥವನ್ನ ಪಡ್ಕೊಳ್ಳುತ್ತೆ. ಅಥವಾ ನಾವೇ ಕಂಡ್ಕೊಂಡು ಮೆಚ್ಚಿ ಮದುವೆ ಆಗೋದು ತಪ್ಪೇನಿಲ್ಲ. ಮದುವೆ ನಂತರನೇ ಅಲ್ವಾ ಅವಳು ಅವನ ಹೆಂಡತಿಯಾಗ್ತಾಳೆ, ಮತ್ತವ ಅವಳ ಗಂಡನಾಗ್ತಾನೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಗಂಡ ಹೆಂಡತಿ ಅನ್ನುವಂಥ ಬಾಂಧವ್ಯ. ಮದುವೆಯ ಮುಂಚೆ ವರ್ಷಗಳ ಕಾಲ ಪ್ರೀತಿಸುವಂತಹ ಜೋಡಿ ಮದುವೆಯಾಗಿ ವರ್ಷ ತುಂಬೋದಕ್ಕೂ ಮೊದಲೇ ಅವನು ಅವಳು ಅಂತ ಹೇಳಿದ್ರೆ ಆಗದು ಅನ್ನುವಂಥ ಮುಖ ತಿರ್ಸ್ಕೊಂಡು ವಿಷ ಕಾರ್ಕೊಂಡು ಅಪರಿಚಿತರ ಹಾಗೆ ದೂರ ಸಾಕ್ತಾರೆ. ಇದಕ್ಕೆ ಕಾರಣ ಯಾರು? ಪತಿನ, ಪತ್ನಿಯ ಅಥವಾ ಸುತ್ತ ಇರುವಂತಹ ಜನರ? ತುಂಬಾ ಸಮಯದಲ್ಲಿ ಈ ಮೂರೂ ವಿಷಯಗಳು ಸಹ ಬಹಳ ಪರಿಣಾಮ ಬೀರುತ್ತೆ. ಇದೆಲ್ಲ ಕೇವಲ ಹೊಂದಾಣಿಕೆಯ ಕೊರತೆ ಅಂತಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇನು ಕಡಿಮೆ ಅನ್ನೋಂಥ ಒಂದು ಭಾವ ಇದೆಯಲ್ಲ, ಇದು ಸಾಕು ಒಂದು ಸಂಸಾರವನ್ನ ಪೂರ್ತಿ ಹಾಳು ಮಾಡೋದಕ್ಕೆ. ಮದುವೆಯ ಈ ಬಂಧ, ಅನುರಾಗದ ಅನುಬಂಧ ಅಂತ ಇದ್ದವರು ಸಣ್ಣದ ಸಣ್ಣೇ ಸಣ್ಣ ಒಂದೇ ಒಂದು ಸಣ್ಣ ಹೊಂದಾಣಿಕೆ ಕೊರತೆಯಿಂದ ಅನುರಾಗ ಏನಾಯ್ತಪ್ಪ ಅಂತ ತಡ್ಕಾಡ್ಬೇಕಾಗಿ ಬಂದ್ಬಿಡತ್ತೆ.

ಗಂಡ ಹೆಂಡತಿಯ ಮಧ್ಯ, ಪ್ರೇಮಿಗಳ ಮಧ್ಯ ಜಗಳ ಎಲ್ಲ ಮಾಮೂಲು. ಅದು ಅಪೂರ್ವವಾದಂತಹ ಮಿಲನಕ್ಕೆ ಹಿತ ಅಂತ ಕೂಡ ದೊಡ್ಡವರು ಹೇಳ್ತಾರೆ. ಅದೆಷ್ಟು ಸರಿ ನಿಜ ಗೊತ್ತಿಲ್ಲ, ಆದ್ರೆ ಈ ಜಗಳ ಅನ್ನೋದು ಬೆಳೀತಾ ಹೋಗೋ ಹಾಗಿರ್ಬಾರ್ದು. ಒಟ್ಟಾರೆ ಪರಸ್ಪರ ಒಬ್ಬರನ್ನೊಬ್ರು ಒಪ್ಕೊಳ್ಳೋ ಅಂತ ತೆರೆದ ಮನಸ್ಸು ಸಂಸಾರದಲ್ಲಿ ತುಂಬಾ ಮುಖ್ಯವಾಗುತ್ತೆ. ಮದುವೆ ಅನ್ನೋದು ಗಂಡನಿಗಾಗ್ಲಿ ಹೆಂಡತಿಗಾಗ್ಲಿ ಅದು ಅಧಿಕಾರ ನೀಡೋದಿಲ್ಲ, ಅದು ಪ್ರೀತಿಯನ್ನಷ್ಟೇ ನೀಡಬೇಕು. ಈ ಮಧುರ ಸಂಬಂಧದ ಮಧ್ಯ ಸಣ್ಣ ಪೊಸೆಸಿವ್ನೆಸ್ ಕೂಡ ಸ್ವಲ್ಪ ಇದ್ರೆ ಒಳ್ಳೇದು ಅಂತಾನೆ ನನ್ನ ಅನಿಸಿಕೆ. ಆದ್ರೆ ಅದು ಸಂಶಯ ಹುಟ್ಟೋ ಹಾಗಿರ್ಬಾರ್ದು. ಮದುವೆ ಈ ಸಂಸಾರ ನೌಕೆಯ ಹಿತವಾದಂತಹ ವಿಹಾರ ಆಗ್ಬೇಕು, ಶುಷ್ಕ ವಿಹಾರ ಆಗ್ಲೇಬಾರ್ದು. ಹಾಗಾಗಿನೇ ಹೇಳೋದು ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಅಂತ. ರಾಗದ ಸುಳಿಯಲ್ಲಿ ಅನುರಾಗದ ಕುರಿತಾಗಿ ಮಾತಾಡ್ತಾ ಇದ್ವಿ. ಪ್ರೀತಿಯಲ್ಲಿ, ಬದುಕಿನಲ್ಲಿ, ಮದುವೆ ಅನ್ನೋ ಸಂಬಂಧದಲ್ಲಿ ಅನುರಾಗದ ಮಿಳಿತ ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನೀಗ ಅನುರಾಗ ಚೆಲ್ಲಿದಳು ಅನ್ನುವಂತ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ ಪೂಜಾ ಚಿತ್ರದಿಂದ.

ಚಿತ್ರಗೀತೆಗಳಲ್ಲಿ, ಪ್ರೀತಿಯಲ್ಲಿ, ಪ್ರಣಯದಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಅನುರಾಗದ ಕುರಿತಾಗಿ ಮಾತಾಡ್ತಾ ಇದ್ವಿ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮವನ್ನ ಮೆಚ್ಚಿ ಬಹಳಷ್ಟು ಜನ ನಮ್ಮ ಪ್ರೀತಿಯ ಕಿಡುಗರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕುಸುಮ ಅವರು ಮಲ್ಲೇಶ್ವರಂನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಮಹಾಲಕ್ಷ್ಮಿ ಅವರು ಮಾಚುಹೊಳ್ಳಿನ ಸಂದೇಶವನ್ನ ಕಳಿಸಿದ್ದಾರೆ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಚಂದ್ರಲಾಲ್ ಅವರು ಕಲಬುರಗಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಅಕ್ಕಮಹಾದೇವಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಶಶಿಕುಮಾರ್ ಚಿಕ್ಕಗಂಗಾವಾಡಿ ಅವರು ಗಂಗವಾಡಿನ ಸಂದೇಶವನ್ನ ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾ ಅವರು ಬ್ಯಾಂಕ್ ಕಾಲೋನಿ ಸಂದೇಶವನ್ನ ಕಳಿಸಿದ್ದಾರೆ. ಗೀತಾ ಜೋಶಿ ಅವರು ಕಲಬುರಗಿಯಿಂದ, ತನುಜಾ ಅವರು ಭದ್ರಾವತಿಯಿಂದ, ವೀರೇಶ್ ರೇಖಾ ಅವರು ಕಾಮಾಕ್ಷಿ ಪಳ್ಯಾಳಿನ ಸಂದೇಶವನ್ನ ಕಳಿಸಿದ್ದಾರೆ, ಯುವರಾಜ್ ಮನೆಯವರು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಉಮೇಶ್ ಅವರು ಸಿರಿಗೆರೆಯಿಂದ, ಮಂಜುಶ್ರೀ ಅವರು ಧಾರವಾಡದಿಂದ, ಹೂವಳೆ ಲಕ್ಷ್ಮೀಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ, ನಮ್ಮ ರನ್ನಿಂಗ್ ವಿತ್ 2258 ಕೋರಿ ಶುಭನ್ ಅವರು, ಶುಭನ್ ಕೋರಿ ಅವರು ಹಂಪಸಾಗರ ಇಲ್ಲಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ, ಮೇಘಶ್ರೀ ನಂಜರೆಡ್ಡಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಅಭಿನಾಶ್ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಂಜರೆಡ್ಡಿ ಕಾಲೋನಿ ಇಲ್ಲಿಂದ. ಇವರ ಜೊತೆಗೆ ಮತ್ಯಾರು ಅಂತ ಹೇಳಿದ್ರೆ ಕೆಂಚಲಿಂಗ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಜಗಳೂರು ತಾಲೂಕಿನಿಂದ. ಹಾಗೆ ಕಡಗಂಚಿಯಿಂದ ಧರ್ಮಣ ದನ್ನಿ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಅನಿತಾ ಗುರುಪ್ರಸಾದ್ ಅವರು ಮೈಸೂರಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ, ಶ್ರೇಯ ಸನ್ನಿಧಿ ಸನುಶ್ರೀ ನಿಹಾರಿಕಾ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಲಿಂಗರಾಜು ಕವಿತಾ ಭುವನ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಪೂರ್ವಿ ಅವರ ಸಂದೇಶ, ಪಾರ್ವತಿ ಅವರ ಸಂದೇಶ ಬಂದಿದೆ. ಹಾಗೆ ಇವರ ಜೊತೆಗೆ ಶರಣಪ್ಪ, ನೀಲಾಂಬರಿ ಯಶಸ್ವಿನಿ, ಶರಣಮ್ಮ ರಾಯಚೂರಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ನೇಮ್ ವಿತ್ 1561 ರವಿ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಸೊಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿಂದ ಮೈಂದರ್ಗಿ ಅವರ ಸಂದೇಶ. ಇವರ ಜೊತೆಗೆ ಮತ್ಯಾರು ಅಂತ ಹೇಳಿದ್ರೆ ವಿರೂಪಾಕ್ಷಪ್ಪ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೀಣಾ ಸಿಂಚನ ಅವರು, ಜ್ಯೋತಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಯಿತು ಅಂತಿದ್ದಾರೆ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಳಕಲ್ ತಾಲೂಕು ಇಂದ ಶ್ಯಾಮೂರ್ತಿ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಸವರಾಜ್ ಕೊಳಕಿ ಅವರು ಗೋಕಾಕಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ಚಿದಾನಂದ ಅವರು ಟಿಬಿ ಸರ್ಕಲ್ ಹೊಸದುರ್ಗ, ಹಾಗೆ ಗೀತಾ ನಾಗಪ್ಪ, ತೇಜಸ್ವಿನಿ, ರೋಹಿತ್ ಪವನ್ ಶಿವಮೊಗ್ಗ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅವರು

ಅರಸು ಕಡಬ ಗುಬ್ಬಿ ತಾಲೂಕಿನ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಇವರ ಜೊತೆಗೆ ಮತ್ಯಾರು ಅಂತ ಹೇಳಿದ್ರೆ ಮುಕುಂದ ಅವರು ಬೆಳಗಾವಿ ಓಂಕಾರ ನಗರದಿಂದ, ಗಾನಸುಮಪಟ್ಟ ಸೋಮನಹಳ್ಳಿ ಇಲ್ಲಿನ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಪ್ರಶಾಂತಿ ಎಚ್ ಬಿ ಜೈರಾಮ್ ಅವರು ರಾಜಾಜಿನಗರ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಮತ್ತಷ್ಟು ಬಹಳಷ್ಟು ಸಂದೇಶಗಳು ಬಂದಿವೆ. ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಧನ್ಯವಾದಗಳು.

ಕೆಲವರ ಪಾಲಿಗೆ ಪ್ರೀತಿ ಅನ್ನೋದು ನೆನಪುಗಳ ಒಡಲಿಗೆ ಉಳಿದಂತ ಅತೃಪ್ತ ಹಳಹಳಿ, ಇನ್ನು ಕೆಲವರಿಗೆ ನೆನೆದಾಗ ಕಚ್ಚುಗುಳಿ ಇಡುವಂತ ಮುದ್ದು ಮುದ್ದಾದಂತ ತಪ್ಪು, ಕೆಲವರಿಗೆ ಮಾತ್ರ ಬದುಕಿನ ಉದ್ದಕ್ಕೂ ಸಂಭ್ರಮ ತರುವಂತ ಅನುರಾಗ ಈ ಪ್ರೀತಿ. ಹಾಗೆ ಇಡೀ ಬದುಕಿನ ಉದ್ದಕ್ಕೂ ಸಂಭ್ರಮ ತುಂಬಿದಂತಹ ಒಲವಿನ ಹೆಜ್ಜೆ ಗುರುತುಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರ ಜೀವನದಲ್ಲಿ ಬರಲಿ, ರಾಗ ಅನುರಾಗದ ಮಿಡಿತ ಅನ್ನೋದು ಸದಾಕಾಲ ಹಾಡ್ತಾ ಇರಲಿ ಅಂತ ಆಶಿಸ್ತ ಇವತ್ತಿನ ವಿಶೇಷ ಅನುರಾಗದ ಪರಿಮಳ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ಸುಂದರ ಗೀತೆ ಪ್ರಸಾರವಾಗುತ್ತೆ ನಿಮಗಾಗಿ. ಇಷ್ಟು ಹೊತ್ತು ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ನಡೆದ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದರು. ಈ ವೇಳೆ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಆಧುನಿಕ ಒತ್ತಡದ ಬದುಕಿನಲ್ಲಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗಾಭ್ಯಾಸ ಅತ್ಯಗತ್ಯವಾಗಿದೆ ಎಂದು ಭಾರತದ ಮುಖ್ಯ ನ್ಯಾಯಾಧೀಶರಾದ ಸೂರ್ಯಕಾಂತ್ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಲಂಡನ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತದ ಬೆಳವಣಿಗೆಯಲ್ಲಿ ಯೋಗದ ಪಾತ್ರವು ಮಹತ್ವದ್ದಾಗಿದೆ ಎಂದು ಹೈಕಮಿಷನರ್ ಪಿ ಕುಮಾರನ್ ಹೇಳಿದರು. ವಿಶ್ವಪ್ರಸಿದ್ದ ಪಾರಂಪರಿಕ ತಾಣ ಹಂಪಿ ಸೇರಿದಂತೆ 12 ಪ್ರವಾಸಿ ತಾಣಗಳಲ್ಲಿ ವಿಶೇಷ ಯೋಗ ದಿನವನ್ನು ಆಚರಿಸಲಾಯಿತು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಕರ್ನಾಟಕದ 5 ಸಾಧಕರು ಭಾಜನರಾಗಿದ್ದು ಇದೇ ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದರು. ಹಾವೇರಿ ಜಿಲ್ಲೆಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಮರುಪರೀಕ್ಷೆ ಜರುಗಿತು. ನೋಂದಣಿ ಮಾಡಿಕೊಂಡ 2532 ಅಭ್ಯರ್ಥಿಗಳ ಪೈಕಿ 2123 ಅಭ್ಯರ್ಥಿಗಳು ಇಂದು ಜರುಗಿದ ಪರೀಕ್ಷೆಗೆ ಹಾಜರಾದರೆ 409 ಅಭ್ಯರ್ಥಿಗಳು ಗೈರಾಗಿದ್ದಾರೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಯುರೋಪಿಯನ್ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತ 8 ಚಿನ್ನ, 3 ಬೆಳ್ಳಿ, 1 ಕಂಚು ಸೇರಿದಂತೆ 12 ಪದಕಗಳನ್ನು ಮುಡಿಗೇರಿಸಿಕೊಂಡಿದೆ. ಅಟ್ಲಾಂಟಾದಲ್ಲಿಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ಡಂಬುಲಾದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ

ಅಫ್ಘಾನಿಸ್ತಾನದ ಎ ತಂಡಗಳ ನಡುವಿನ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಭಾರತ ನೀಡಿರುವ 378 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಶ್ರೀಲಂಕಾ ಇತ್ತೀಚಿನ ವರದಿ ಬಂದಾಗ 32 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 225 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ನಮಸ್ತೆ, ಶುಭ ಸಂಜೆ. ಇದೀಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು, ಹಾಗೆಯೇ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಡುವಂತಹ ಸಮಯ 5:05 ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ ಕಾರ್ಯಕ್ರಮ ಕೇಳಬಹುದು. 6:40 ಪ್ರದೇಶ ಸಮಾಚಾರ. 6:55 ಕೇಳಿ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:45 ಗಾನ ಬಜಾನ ಮುಂದುವರೆಯಲಿದೆ. 8:02 ಬೆಳ್ಳಿ ಬದುಕು, ನಂತರ 9:15 ಹಿಂದಿಯ ಸುಮಧುರ ಗೀತೆಗಳನ್ನ ಕೇಳಬಹುದು. 10:02 ಪ್ರೇಮ ನಿನಾದ. ನಂತರ ನಾಳೆಯ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಆಲಿಸಬಹುದು. 7:15 ಎಂದಿನಂತೆ ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು, ಅದಾದ ನಂತರ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಕೇಳಬಹುದು. ಅದಾದ ನಂತರ 10:02 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳಬಹುದು. 11:30 ಕಲಾಭಾರತಿ, 12:00 ಪ್ರದೇಶ ಸಮಾಚಾರವನ್ನ ಕೇಳಬಹುದು. ನಂತರ 12:05 ಕರೆಗೊಂದು ಹಾಡು ಕಾರ್ಯಕ್ರಮ, 1:02 ಕನ್ನಡ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 1:20 ಇಮೇಲ್ ಮತ್ತು ಲೆಟರ್ ಬೇಸ್ಡ್ ಕಾರ್ಯಕ್ರಮ ಇದಾಗಿರುತ್ತದೆ. ನಿಮ್ಮ ನೆಚ್ಚಿನ ಚಲನಚಿತ್ರ ಗೀತೆಗಳನ್ನ ನೀವಿಲ್ಲಿ ಆಲಿಸಬಹುದು. 2:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ ಇದಾಗಿರುತ್ತದೆ. 2:30 ಪ್ರದೇಶ ಸಮಾಚಾರ, 2:40 ಚಿತ್ರತಾಣ. ಒಂದೇ ಚಲನಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಇದಾಗಿದೆ. 3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ, 4:00 ಕೇಳಿ ಕಾರ್ಯಕ್ರಮ ಪರಿಮಳ, ನಂತರ 5:05 ಸೇಫ್ ಟೈಮ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಣ್ಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ.

ನಾರಾಯಣ. 5:45 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಮುಂದುವರೆಯಲಿದೆ. ನಂತರ 6:02 ಸೇಫ್ ಡ್ರೈವ್ನಲ್ಲಿ ಗಾನಾ ಪಚಾನ. 6:40 ಪ್ರದೇಶ ಸಮಾಚಾರ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಭಾವಚಿತ್ತಾರ ಕನ್ನಡದ ಭಾವಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 9:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 10:02 ಪ್ರೇಮನಿನಾದ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಕಿರುಪರಿಚಯ. ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಸುಮಧುರ ಗೀತೆ ಯಾವುದು ಅಂದರೆ ಶುಭ ಮಿಲನ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಜಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಚಿ ಉದಯಶಂಕರ್ ಅವರ ರಚನೆ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಆಸಿರತ್ನ ರಾಮಕೃಷ್ಣ ಚಲನಚಿತ್ರದಿಂದ.

0: Come for 30 minutes earlier so you can get in at least a 20 minute walk. Look for a nature trail nearby or just walk around the neighborhood. Find a friend or co-worker to walk with in the morning. Chatting and working together can help you motivate it. If you don't have a lot of time in the morning, consider making walking part of your commute. If you can't walk all the way to work, try getting off in the bus a stop or two early to get a walk, or park farther away from your office so you can walk from your car. A quick walk in the morning might have several health advantages. You might experience an increase in energy throughout the day, notice an improvement in mood and mental clarity, and also get a better night's sleep. Be sure to stretch before and after your work and drink plenty of water to stay hydrated. With this wonderful information, we come to the end of another episode on Spice, the Voice of Hope, a program produced and sponsored by Adventist Media Center. Feel free to call or message us on 09515-227039. I repeat, 09515-227039, or write to us on feedbackamc1@gmail.com. I repeat, feedbackamc1@gmail.com. This is RJ Chetan saying a sweet little bye, only with a promise that I am going to come back in the next episode with more such interesting and useful information. Bye.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್,
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02.
4: ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳ್ಗರಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗಾಗಲೇ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಚಿವದೇಶಂಕರ್ ಅವರ ಸಾಹಿತ್ಯ, ಕೆವಿ ಮಹಾದೇವನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಪೆದ್ದ ಗೆದ್ದ ಚಲನಚಿತ್ರದಿಂದ

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಈಗ ಓಲ್ಡ್ ಇಸ್ ಗೋಲ್ಡ್ ಅಲ್ಲಿ ಹೇಳಿ ಮತ್ತೊಂದು ಸುಮಧುರ ಹಳೆಯ ಗೀತೆ. ಜಿ ಉದಯಶಂಕರ್ ಅವರ ರಚನೆಯಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆಗೆ ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿರುವಂತಹ ಗೀತೆ ಸುಳಿ ಚಲನಚಿತ್ರದಿಂದ.

ಈಗ ಕೇಳಿ ತಾಯಿಗೆ ತಕ್ಕ ಮಗ ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಚಿ ಉದಯಶಂಕರ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ.

0: ಸಿಡಿಲ ಮರಿ ಚಲನಚಿತ್ರದಿಂದ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಚಿ ಉದಯಶಂಕರ್ ಅವರ ರಚನೆ, ರಾಜೇಶ್ವರ್ ರಾವ್ ಎಸ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಇನ್ನೇನು ಸಮಯ ಆಗ್ತಿದೆ, 5:40. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಣ್ಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಉಪಾಸನೆ ಚಲನಚಿತ್ರದಿಂದ ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ ಚಿಯುದಯ ಶಂಕರ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
0: ಈಗ ಕೇಳಿ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ, ಗೀತಪ್ರಿಯ ಅವರ ರಚನೆ, ಬಪ್ಪಿ ಲಹಿರಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ, ಪೊಲೀಸ್ ಮತ್ತು ದಾದಾ ಚಲನಚಿತ್ರದಿಂದ.

ಈಗ ಕೇಳಿ ತ್ರಿಮೂರ್ತಿ ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಗೀತೆ. ಚಿಯುದಯ ಶಂಕರ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ.

0: ಜೀವನ ಮಗಳೇ.
1: ಈಗ ಕೇಳಿ ಜಾತಕ ರತ್ನ ಗುಂಡಾ ಜೋಯಿಸಾ ಚಲನಚಿತ್ರದಿಂದ ಸತ್ಯಂ ಎಂ ಮತ್ತು ಎಲ್ ಆರ್ ಈಶ್ವರಿ ಅವರು ಧ್ವನಿಯಾಗಿರುವಂತಹ ಗೀತೆಗೆ ವಿಜಯ ನಾರಸಿಂಹ ಅವರ ರಚನೆ, ಎಸ್ ಪಿ ಕೋದಂಡ ಪಾಣಿಯವರ ಸಂಗೀತ ಸಂಯೋಜನೆ ಇದೆ.

0: ಸಮಯ ಆಗ್ತಾ ಇದೆ 6 ಗಂಟೆ. ಇದೀಗ ನಮ್ಮ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮನ ಮುಗಿಸುವಂತಹ ಸಮಯ. ಸಮಯ ಆಗಿದೆ 6 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಖ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಇದೇ ತಿಂಗಳ 25 ಮತ್ತು 26 ಹರಿಯಾಣದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ 3 ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ತುಷಾರ್ ಮೆಹ್ತಾ ಅವರನ್ನು ಭಾರತದ ಸಾಲಿಸಿಟರ್ ಜನರಲ್ ಆಗಿ ಮತ್ತೆ 3 ವರ್ಷಗಳ ಅವಧಿಗೆ ಮರು ನೇಮಕ ಮಾಡಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಇಂದು ಕೋಲ್ಕತ್ತಾದಲ್ಲಿ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಹಾಗೂ ಐಎನ್ಎಸ್ ಅಗ್ರಾಯ್ ನೌಕೆಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ಬಿಕೆ ಹರಿಪ್ರಸಾದ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ಪಕ್ಷಕ್ಕಾಗಿ ಕಷ್ಟಪಟ್ಟ ಎಲ್ಲಾ ನಾಯಕರಿಗೆ ಮುಂದೆ ಉತ್ತಮವಾದ ಭವಿಷ್ಯವಿದೆ ಎಂದು ಹೇಳಿದರು. ಆಕ್ಲೆಂಡ್ನಲ್ಲಿ ಇಂದು ನಡೆದ ಎಫ್ಐಎಚ್ ಮಹಿಳಾ ನೇಷನ್ಸ್ ಕಪ್ ಹಾಕಿ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ನ್ಯೂಜಿಲೆಂಡ್ ತಂಡವನ್ನು 2-0 ಗೋಲುಗಳಿಂದ ಮಣಿಸಿ ತನ್ನ 2ನೇ ಎಫ್ಐಎಚ್ ಮಹಿಳಾ ನೇಷನ್ಸ್ ಕಪ್ ಪ್ರಶಸ್ತಿಯನ್ನು ಗೆದ್ದಿದೆ. ಎಫ್ಐಎಚ್ ಮಹಿಳಾ ಹಾಕಿ ನೇಷನ್ಸ್ ಕಪ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನಮಸ್ತೆ ಶಿವಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಸೇಫ್ ಡ್ರೈವ್ನ ಗಾನ ಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸೇಫ್ ಡ್ರೈವ್ನಲ್ಲಿ ಸಂಗೀತದ ಬಗ್ಗೆ ಒಂದಿಷ್ಟು ಮಾತಾಡ್ಬೋದು. ಸಂಗೀತ ಅಂದರೆ ಬರೀ ಮನರಂಜನೆ ಅಲ್ಲ, ನೊಂದ ಮನೆಗಳಿಗೆ ಸಾಂತ್ವನನ್ನು ಹೌದು, ಹಾಗೆಯೇ ಅವರ ನಗುವನ್ನು ಮತ್ತಷ್ಟು ಹೆಚ್ಚಿಸುವ ಒಂದು ರೀತಿಯ ಔಷಧನೂ ಹೌದು. ಹಾಗೆಯೇ ಎಷ್ಟೋ ಮನಸ್ಸುಗಳಿಗೆ ಇದೊಂದು ದಿವ್ಯೌಷಧ ಆಗಿದೆ. ಯಾವ ರೀತಿ ಹೇಗೆ ಅಂತೇಳಿ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಗಬಹುದು. ಮೊದಲಿಗೆ ಕೇಳಿ ನನ್ನ ಪ್ರೀತಿಯ ಹುಡುಗಿ ಚಲನಚಿತ್ರದಿಂದ ಸುರೇಶ್ ಪೀಟರ್ ಮತ್ತು ಬಿ ಜಯಶ್ರೀ ಅವರು ಧ್ವನಿಯಾಗಿರುವಂತಹ ಗೀತೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ ಈ ಗೀತೆಗೆ.

ಇನ್ನು ಈ ಸಂಗೀತವನ್ನ ನಾವು ಬೇಜಾರಾದಾಗ ಕೇಳ್ತೀವಿ, ಹಾಗೆ ತುಂಬಾ ಖುಷಿಯಲ್ಲಿದ್ದಾಗ ಕೇಳ್ತೀವಿ, ಹಾಗೆ ನಾವು ಒಂಟಿ ಅನಿಸಿದಾಗ ಕೂಡ ನಾವು ಸಂಗೀತವನ್ನ ಕೇಳ್ತಾ ಇರ್ತೀವಿ. ಆದ್ರೆ ಈ ಸಂಗೀತಕ್ಕೂ ಹಾಗೆ ವೈಜ್ಞಾನಿಕವಾಗಿ ಕೂಡ ಕಾರಣ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಂಶೋಧನೆಗಳ ಪ್ರಕಾರ ಇದೇನಿಲ್ಲತೆ ಅಂತ ಹೇಳಿದ್ರೆ, ನಮಗೆ ಇಷ್ಟವಾದಂತಹ ಗೀತೆಯನ್ನ ಕೇಳ್ತಾ ಇದ್ದಾಗ ನಮ್ಮ ಮನಸ್ಸಿಗೆ ಅಗಾಧವಾದಂತಹ ಶಕ್ತಿ ಆಗುತ್ತೆ, ಹಾಗೆ ಇದರಿಂದ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ, ಹಾಗೆ ಯಾವುದೇ ರೀತಿ ಕಾಯಿಲೆಗಳು ಬಂದಾಗ ಅದರ ವಿರುದ್ಧ ಹೋರಾಡುವಂತಹ ಚೈತನ್ಯವನ್ನ ತುಂಬುವ ಶಕ್ತಿ ಈ ಸಂಗೀತಕ್ಕೆ ಇದೆ ಅಂತ ಹೇಳ್ಬೋದು. ಈಗ ಕೇಳಿ ಇಂದಿನ ಪ್ರೀತಿಯ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ರಕ್ಷಾ ಅರವಿಂದ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ರಚನೆ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇರುವಾಗಿದೆ.

ಪ್ರೀತ್ ಸೇ ಪ್ರೀತ್ ಸೇ ಚಲನಚಿತ್ರದಿಂದ ಕುನಾಲ್ ಗಾಂಜವಾಲಾ ಮತ್ತು ಅನೂಪ್ ಸೀಲಿನ್ ಅವರು ಧ್ವನಿಯಾಗಿರುವಂತಹ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅನೂಪ್ ಸೀಲಿನ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಹೌದು, ಸಂಗೀತ ಅನ್ನೋದು ಒಂದು ರೀತಿಯ ಚಿಕಿತ್ಸೆ. ನಮಗೆ ಅರಿವಾಗದೆ ನಾವು ದಿನ ಕೇಳುವಂತಹ ಸಂಗೀತ ನಮ್ಮ ಅನೇಕ ಕಾಯಿಲೆಗಳಿಗೆ ಇದು ಒಂದು ಪರಿಹಾರವಾಗಿದೆ ಅಂತಾನೆ ಹೇಳ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ಶಾಂತವಾದ ಸಂಗೀತವನ್ನ ನಾವು ಕೇಳೋದ್ರಿಂದ ಮೆದುಳಿನಲ್ಲಿ ಡೋಪಮೈನ್ ಎಂಬ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ನಮ್ಮ ದೇಹದ ಒಂದು ಆನಂದಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ನಿದ್ರಾಹೀನತೆಯಿಂದ ನಾವೇನಾದರೂ ಬಳಲ್ತಾ ಇದ್ದಾಗ ಒಂದು ಗೀತೆಯನ್ನು ಕೇಳಿದಾಗ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ. ಹಾಗೆಯೇ ನಾವು ಅತ್ಯುತ್ತಮವಾದಂತಹ ನಿದ್ದೆಯನ್ನು ಮಾಡ್ಬೋದು. ಇದು ಕೂಡ ನಮಗೆ ಅರಿವಾಗದೆ ಒಂದು ಚಿಕಿತ್ಸೆಯನ್ನು ನೀಡುವಂತಹ ಒಂದು ಸಂಗೀತದ ವಿಧಾನ ಅಂತ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಗೀತೆ ಪ್ರೀತಿಸೋದು ತಪ್ಪೇನಿಲ್ಲ ಎಂಬ ಒಂದು ಚಲನಚಿತ್ರದಿಂದ ವಿ ರವಿಚಂದ್ರನ್ ಅವರ ರಚನೆ ಮತ್ತು ಸಾಹಿತ್ಯ ಈ ಒಂದು ಗೀತೆಗಿದೆ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಗಾನಭಜನದಲ್ಲಿ ಮ್ಯೂಸಿಕ್ ಥೆರಪಿ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೇನೆ ಈ ಸಂಗೀತ ಅನ್ನೋದು ನಮ್ಮ ಬ್ಲಡ್ ಪ್ರೆಷರ್ ಏನಿದೆ ಅದನ್ನು ಕೂಡ ನಿಯಂತ್ರಣ ಮಾಡುತ್ತಂತೆ. ನಮ್ಮ ಹೃದಯದ ಬಡಿತವನ್ನ ಹತೋಟಿಗೆ ತಗೋಬರೋದಕ್ಕೆ ಈ ಒಂದು ಸಂಗೀತದಲ್ಲಿರುವ ರಾಗ, ಶ್ರುತಿ, ತಾಳ ಎಲ್ಲವೂ ಕೂಡ ಸಹಾಯಕವಾಗಿದೆ ಅಂಥೇಳಿ ಸಂಶೋಧನೆಗಳು ಇದನ್ನು ಸಾಬೀತುಪಡಿಸಿದೆ ಅಂತಾನೆ ಹೇಳ್ಬೋದು. ಈಗ ಕೇಳಿ ವಂಶಿ ಚಲನಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಮಾಲತಿ ಅವರು ಧ್ವನಿಯಾಗಿರುವಂತಹ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ವಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯದ ಐವರಿಗೆ ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ವಿಶ್ವಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ವರ್ಷದ ಧ್ಯೇಯವಾಕ್ಯದೊಂದಿಗೆ ಎಲ್ಲೆಡೆ ಯೋಗಾಸನ ಪ್ರದರ್ಶನಗಳೊಂದಿಗೆ ಅದರ ಮಹತ್ವವನ್ನು ತಿಳಿಸಲಾಯಿತು. ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು. ಬಳಿಕ ಮಾತನಾಡಿದ ಅವರು, ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾದ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವ ಅತ್ಯಂತ ವಿಶ್ವಾಸಾರ್ಹ ಸಾಧನವಾಗಿದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜೀವನ ಶೈಲಿಯು ಅನೇಕ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಸೃಷ್ಟಿಸಿದ್ದು, ಯೋಗವು ಆರೋಗ್ಯಕರ ದೇಹ, ಶಾಂತ ಮನಸ್ಸು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಯೋಗ, ಪ್ರಾಣಾಯಾಮ ಮತ್ತು ಜ್ಞಾನವನ್ನು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕಾದ ಅಗತ್ಯವಿದ್ದು, ಪ್ರತಿದಿನ ಕೆಲವೇ ನಿಮಿಷಗಳ ಯೋಗಾಭ್ಯಾಸವು ಅನೇಕ ರೋಗಗಳಿಂದ ರಕ್ಷಿಸಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಎಂದರು. ಈ ವೇಳೆ ಸಚಿವರಾದ ಯುಟಿ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು. ದೈಹಿಕ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ಇಂದು ಆಯೋಜಿಸಿದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ವಿವಿಧ ಕಾರಣಗಳಿಂದ ಜನರು ಮಾನಸಿಕ ಒತ್ತಡಗಳಿಂದ ಬಳಲುತ್ತಿದ್ದಾರೆ. ಅತಿಯಾದ ಮೊಬೈಲ್ ಅವಲಂಬನೆಯಿಂದಾಗಿ ಖಿನ್ನತೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆ

0: ಎದುರಿಸುತ್ತಿದ್ದಾರೆ. ಇಂತಹ ಸಮಸ್ಯೆಗಳಿಗೆ ಯೋಗ ಒಂದೇ ಪರಿಹಾರವಾಗಿದೆ ಎಂದರು. ಯೋಗ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗದೆ ಜನರ ಬದುಕಿನ ಭಾಗವಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಗದಗದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಜರುಗಿದ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ, ಯೋಗದಿಂದ ಆರೋಗ್ಯಕರ ಜೀವನ ರೂಪಿಸಿಕೊಳ್ಳಲು ಸಾಧ್ಯವೆಂದು ತಿಳಿಸಿದರು. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಕೆಎಸ್ ನವೀನ್ ಪಾಲ್ಗೊಂಡರು. ಯೋಗದಿಂದ ದೈಹಿಕ ಆರೋಗ್ಯದ ಜೊತೆಗೆ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಆರೋಗ್ಯಕರ ಜೀವನಕ್ಕಾಗಿ ನಿತ್ಯ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಕರೆ ನೀಡಿದರು. ಕಾರವಾರದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಪ್ರತಿದಿನ ಯೋಗ ಅಭ್ಯಾಸ ಮಾಡುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೂಡಲಿವೆ ಎಂದು ತಿಳಿಸಿದರು. ವಿಜಯಪುರದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹರೀಶ ಎ, ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಒಗ್ಗೂಡುತ್ತದೆ. ನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಿಸುವುದಲ್ಲದೆ ಸದೃಢವಾಗಿ ಇರಬಹುದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ ಮಾತನಾಡಿ, ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಯೋಗ ಅತ್ಯುತ್ತಮ ಸಾಧನವಾಗಿದ್ದು, ನಿಯಮಿತ ಯೋಗಾಭ್ಯಾಸವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಸುತ್ತದೆ ಎಂದು ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ ದಾನಮ್ಮನವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಮಂಟಗೋಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜಿತ್ ಕುಮಾರ್ ಮತ್ತಿತರರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಯೋಗಪಟುಗಳು ವಿವಿಧ ಆಸನಗಳ ಪ್ರದರ್ಶನದ ಮೂಲಕ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಚಾಮರಾಜನಗರದಲ್ಲಿ ಯೋಗ ದಿನಾಚರಣೆ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶ್ರೀರೂಪ, ಭಾರತ ಯೋಗ ಪರಂಪರೆಯ ದೇಶವಾಗಿದ್ದು ಯೋಗದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ ಎಂದು ತಿಳಿಸಿದರು. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಕೆ ರಾಜಶೇಖರ ಬಸವರಾಜ ಹಿಟ್ನಾಳ್, ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಒಂದಾಗಿಸಿ ಪ್ರಕೃತಿಯೊಂದಿಗೆ ಜೋಡಿಸುವ ಮಹಾನ್ ಶಕ್ತಿ ಯೋಗಕ್ಕಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಉತ್ತಮ ಮಾನಸಿಕ ಮತ್ತು ದೈಹಿಕ ಸದೃಢತೆ ಹಾಗೂ ಸಮತೋಲನಕ್ಕೆ ಯೋಗಾಭ್ಯಾಸ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮಡಿಕೇರಿಯಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದೆ ಎಂದರು. ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಆವರಣದಲ್ಲಿ ವಿಶೇಷ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ರಮೇಶ ಬಂಡಿಸಿದ್ದೇಗೌಡ, ಕಾರ್ಯಕ್ರಮದಲ್ಲಿ ಕ್ರಮಬದ್ದ ರೀತಿಯಲ್ಲಿ ಯೋಗ ಮಾಡುವುದರಿಂದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು, ದೈಹಿಕ ಸಮಸ್ಯೆಗಳು ದೂರವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ವಿವಾದ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನಿಗದಿಗಿಂತ 2 ಪಟ್ಟು ನೀರು ಬಿಡಲಾಗಿದೆ. ಆದಾಗ್ಯೂ ಈಗ ಮಳೆ ಕೊರತೆಯಿಂದ ಸಂದರ್ಭದಲ್ಲಿ ನೀರಿಗಾಗಿ ಒತ್ತಡ ಹೇರುವುದು ಸೂಕ್ತವಲ್ಲ ಎಂದರು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯವಾಗಿದೆ. ಈ ಯೋಜನೆ ಅನುಷ್ಠಾನವಾದರೆ ಎರಡೂ ರಾಜ್ಯಗಳಿಗೂ ಲಾಭವಾಗಲಿದೆ ಎಂದು ಅವರು ತಿಳಿಸಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ಇದೇ 23 ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೇಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು.

0: ಸಂಬಂಧ ಕಲ್ಪಿಸಲಾಗಿತ್ತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದ್ದರು. ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತಿತರ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷಕ್ಕೆ ಶ್ರಮಪಟ್ಟ ಪ್ರತಿ ನಾಯಕರಿಗೆ ಮುಂದೆ ಉತ್ತಮವಾದ ಭವಿಷ್ಯವಿದೆ ಎಂದರು. ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಬೆಂಗಳೂರು ಎಚ್ಎಎಲ್ ಜಿಕೆವಿಕೆಯಲ್ಲಿ 3 ಸೆಂಟಿಮೀಟರ್, ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 2, ಬೀದರ್ನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನ ರಾಜ್ಯದ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ರಾಜ್ಯದ 5ರಿಗೆ ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ ಆಗಿದೆ 6:50. ನಾವು ಸಾಕ್ತಾ ಇದ್ವಿ ಗಾನ ಭಜನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಗೀತೆಗಳನ್ನ ಕೇಳ್ತಾ. ಈಗ ಕೇಳಿ ಮತ್ತೊಂದು ಸುಂದರ ಗೀತೆ. ವಾಸ್ತು ಪ್ರಕಾರ ಚಲನಚಿತ್ರದಿಂದ ಟಿಪ್ಪು ಅವರು ಧ್ವನಿಯಾಗಿರುವಂತಹ ಈ ಗೀತೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

0: ಸಮಯ ಆಗ್ತಿದೆ ಇನ್ನೇನು 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬರಹಗಾರರು, ಸ್ವಾತಂತ್ರ್ಯ ಹೋರಾಟಗಾರರು, ಪತ್ರಿಕೋದ್ಯಮ ಭೀಷ್ಮ, ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದವರು ಖಾದ್ರಿ ಶಾಮಣ್ಣ. ಪತ್ರಿಕೆ ಒಂದು ಸಂಪಾದಕರ ಹೆಸರಿನಲ್ಲಿ ಪ್ರಸಿದ್ಧವಾಯಿತು, ಬೇಡಿಕೆ ಹೆಚ್ಚು ಮಾಡಿಕೊಂಡಿತು. ಅಂದರೆ ಅಂತಹ ಸಂಪಾದಕರು ಖಾದ್ರಿ ಶಾಮಣ್ಣ. ನೇರ, ನಿಷ್ಠುರ. ಅವರು ಕೊಡ್ತಾ ಇದ್ದ ಶೀರ್ಷಿಕೆಗಳು ಇವತ್ತು ಕೂಡ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಪಾಠವೇ ಆಗಿದೆ. ಅವರ ಹೆಸರಿನಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಉನ್ನತ ಪ್ರಶಸ್ತಿ ಕೂಡ ಇದೆ. ಕರ್ತವ್ಯ ವಿಮುಖತೆ ಬಗ್ಗೆ ಅವರು ಹೇಳಿದ ಮಾತುಗಳು:
2: ತುಂಬಾ ಕಡಿಮೆ ಕೆಲಸ ಮಾಡಿ ಅತಿ ಹೆಚ್ಚು ಸವಲತ್ತುಗಳನ್ನು ಪಡೆಯುವುದು ಬಹುಜನರ ಅಪೇಕ್ಷೆ. ಪ್ರತಿಯೊಬ್ಬರೂ ಶಕ್ತಿ ಮೀರಿ ದುಡಿಯಬೇಕು, ಪ್ರತಿಯೊಬ್ಬರ ಅವಶ್ಯಕತೆಯೂ ಪೂರೈಸಬೇಕು. ಇದು ಕಾರ್ಲ್ ಮಾರ್ಕ್ಸ್ ಪ್ರತಿಪಾದಿಸಿದ ಸಿದ್ಧಾಂತ. ಇಂದಿನ ನಮ್ಮ ಸಮಾಜವಾದರೂ ಕಾರ್ಲ್ ಮಾರ್ಕ್ಸ್ ಹಾಕಿದ ದಾರಿಯಿಂದ ಬಲು ದೂರ. ಕೆಲಸ ಕದಿಯಲು ಮೂಲ ಕಾರಣ ಉಂಟು. ಕೆಲವರು ಕೆಲಸ ಮಾಡದೆಯೇ ಎಲ್ಲ ಭೋಗಭಾಗ್ಯಗಳನ್ನು ಪಡೆಯುತ್ತಾರೆ. ನಾವು ಕೆಲಸ ಮಾಡಿಯೂ ನಮ್ಮ ಜೀವನದ ಪ್ರಾಥಮಿಕ ಅಗತ್ಯಗಳನ್ನು ಪೂರೈಸುವುದಿಲ್ಲವಲ್ಲ. ಆದುದರಿಂದ ನಾವೇಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು? ಕೆಲಸ ಕದಿಯುವುದನ್ನು ಬಹಿರಂಗವಾಗಿ ಅಪರಾಧ ಎಂದು ಯಾರೂ ಘೋಷಿಸಿಲ್ಲ. ಆದರೂ ಕೆಲಸ ಕದಿಯುವುದು ಇತರ ಎಷ್ಟೋ ಅಪರಾಧಗಳಿಗಿಂತ ಗುರುತರ. ಎಷ್ಟೋ ಸಂದರ್ಭಗಳಲ್ಲಿ ಕಾರ್ಯಾಲಯಗಳಲ್ಲಾಗಲಿ, ಕಾರ್ಖಾನೆಗಳಲ್ಲಾಗಲಿ, ಸಮಾಜದ ಇತರ ಕಾರ್ಯಕ್ಷೇತ್ರಗಳಲ್ಲಾಗಲಿ ಕೆಲಸದ ಹೊರೆಯಿಂದ ದೂರ ಸರಿಯುವವರನ್ನು ಕಾಣುತ್ತೇವೆ. ಅಯ್ಯೋ, ಈ ಹೊಣೆಗಾರಿಕೆ ನನ್ನದಲ್ಲ ಎಂದು ಹೇಳಿ ಜಾರಿಕೊಳ್ಳುವವರೇ ಹೆಚ್ಚು. ಇಲ್ಲ, ಇದು ನನ್ನ ಹೊಣೆ, ನನ್ನ ಪಾಲಿನ ಕೆಲಸ, ಇದನ್ನು ಮಾಡಿಯೇ ತೀರಬೇಕು ಎಂದು ಭಾವಿಸುವವರು ವಿರಳ. ನಾವು ಅನಿವಾರ್ಯವಾಗಿ ಕೆಲಸ ಮಾಡುತ್ತೇವೆ. ನಮಗೆ ಸಾಧ್ಯವಿದ್ದರೆ ಕೆಲಸದಿಂದ ಮುಕ್ತಿ ಪಡೆಯಲು ನಮ್ಮೆಲ್ಲರಿಗೂ ಇಚ್ಛೆ. ಆದರೆ ಬಹುಜನರಿಗೆ ಹಾಗೆ ಆಗುವುದಿಲ್ಲವಲ್ಲ. ಕೆಲಸ ಮಾಡದಿದ್ದರೆ ಅವರಿಗೆ ಅದರ ಫಲವೂ ಸಿಕ್ಕುವುದಿಲ್ಲ, ಮಾನವಂತರಾಗಿ ಬದುಕುವುದೂ ಸಾಧ್ಯವಿಲ್ಲ. ಈ ಕಾರಣಗಳ ದೆಸೆಯಿಂದ ಬೇರೆ ಉಪಾಯ ಕಾಣದೆ ಕೆಲಸಕ್ಕೆ ಶರಣಾಗುವವರು ಬಹಳ ಮಂದಿ. ನಮ್ಮ ದೇಶದ ಬೇಸಾಯಗಾರರನ್ನೇ ತೆಗೆದುಕೊಳ್ಳಿ, ಕೋಟಿಗಟ್ಟಲ ಜನ ಇದ್ದಾರೆ. ಅವರೆಲ್ಲ ಇಷ್ಟಪಟ್ಟು ತಮ್ಮ ಕಾಯಕ ನಡೆಸುತ್ತಾರೆಯೇ. ಎಷ್ಟೋ ಜನಕ್ಕೆ ಬೇರೆ ಕೆಲಸ ಮಾಡಲು ಗೊತ್ತಿಲ್ಲ, ಪರಂಪರೆಯಿಂದಲೂ ಈ ದುಡಿಮೆಯಲ್ಲೇ ಇದ್ದಾರೆ. ಸಾಧ್ಯವಿದ್ದರೆ, ಅವಕಾಶ ಸಿಕ್ಕರೆ ಇದರಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಇಷ್ಟ. ಅದಕ್ಕಾಗಿಯೇ ತಮ್ಮ ಪಾಡು ತಮ್ಮ ಮಕ್ಕಳಿಗಾದರೂ ಬೇಡ ಎಂಬ ಶಂಕೆ. ಬೇರೆ ಕಡೆ ಇನ್ನೊಬ್ಬರ ಅಡಿಯಾಳಾಗಿ ದುಡಿದಿರೋ ಅಡ್ಡಿಯಿಲ್ಲ. ಸ್ವತಂತ್ರವಾಗಿ ನಿರ್ವಹಿಸುವ ಕೆಲಸ ಬೇಡ, ಅದರಲ್ಲಿ ಜವಾಬ್ದಾರಿ ಹೆಚ್ಚು. ಎಲ್ಲವೂ ನೆಟ್ಟಿಗಿದ್ದರೆ ಸರಿ, ಏನಾದರೂ

0: ಕೊರತೆ ಕಂಡು ಬಂದರೆ ಹೇಗೆ? ಆಗ ಅದಕ್ಕೆ ಉತ್ತರ ಹೇಳಬೇಕಾಗುತ್ತದಲ್ಲ, ಸೋಲಿಗೆ ವಿವರಣೆ ನೀಡಬೇಕಾಗುತ್ತದೆ. ಈ ಉತ್ತರದಾಯಿತ್ವ ಬಹುಜನರಿಗೆ ಬೇಡ. ಆದುದರಿಂದಲೇ ಹೊಣೆ ಹಾರಿಸಿಕೊಳ್ಳುವ ಪ್ರಯತ್ನ ಇಷ್ಟ. ಹೆಚ್ಚಿನ ಹೊಣೆಯೂ ಬೇಡ, ಉತ್ತರ ಕೊಡುವುದೂ ಬೇಡ. ಮುಂದುವರಿದ ರಾಷ್ಟ್ರಗಳಲ್ಲಿ ಕೆಲಸ ಕದಿಯುವ ಪ್ರವೃತ್ತಿಯನ್ನು ಅಷ್ಟಾಗಿ ನೋಡಲಾರೆವು. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಕೆಲಸಕ್ಕೆ ಹಿಂಜರಿಯುವ ಪ್ರವೃತ್ತಿ ಹೆಚ್ಚು. ಈ ಪ್ರವೃತ್ತಿ ವ್ಯವಸ್ಥೆಯಿಂದಲೇ ಮೂಡಿಬರುತ್ತದೆ. ನಮ್ಮದು ಹೇಳಿ ಕೇಳಿ ವಿಷಮತೆ ತುಂಬಿದ ಸಮಾಜ. ಉಳ್ಳವರಿಗೆ ಎಲ್ಲವೂ ಉಂಟು, ಇಲ್ಲದವರಿಗೆ ಯಾವುದೂ ಇಲ್ಲ. ಅವಕಾಶಗಳು ಸರಿಸಮನಾಗಿ ಸಿಗುವುದಿಲ್ಲ. ಎಂತಲೇ ಕೆಲಸ ಮಾಡುವ ಉತ್ಸಾಹವೇ ಕಡಿಮೆ. ಲಾಭ ಬರದೇ ಇರುವ ಕೆಲಸಕ್ಕೆ ಹಿಂಜರಿಯುತ್ತಾರೆ. ಹಾಗೆಯೇ ದೇಶ ಸೇವೆ ಮಾಡುವ ಹಂಬಲವುಳ್ಳವರು ಅವಿರತ ದುಡಿಯುವ ಮಾದರಿಯಾಗಬೇಕು. ಅಂಥವರು ನಮ್ಮ ದೇಶದಲ್ಲೇ ಆಗಿದ್ದಾರೆ, ಈಗಲೂ ಇದ್ದಾರೆ. ಅವರಿಗೆ ಕೆಲಸ ಜೀವದ ಉಸಿರಿದ್ದ ಹಾಗೆ. ಮಹಾತ್ಮ ಗಾಂಧಿ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ, ಚಕ್ರವರ್ತಿ ರಾಜಗೋಪಾಲಾಚಾರಿ, ವಿನೋಬ ಭಾವೆ ಮುಂತಾದ ಮಹನೀಯರು ಶಿಸ್ತಿನ ಕೆಲಸಕ್ಕೆ ಮಾದರಿ. ನಾವಾದರೂ ಕೆಲಸ ಕದಿಯುವುದರಲ್ಲಿ ನಿಸ್ಸೀಮರು. ಆದಷ್ಟು ಕಡಿಮೆ ದುಡಿದು ಆದಷ್ಟು ಹೆಚ್ಚು ಪಡೆಯುವ ತವಕ ಉಳ್ಳ ಜಾಣರು. ಕೆಲಸ ಕದಿಯುವವರು ಒಂದು ಅಪರಾಧವನ್ನೇ ಎಸಗುತ್ತಾರೆ. ಇದಕ್ಕೆ ಕಾನೂನಿನ ಪ್ರಕಾರ ಶಿಕ್ಷೆ ಇರಲಾರ್ದೇನೋ. ಆದರೆ ಒಂದಲ್ಲ ಒಂದು ದಿನ ನಮ್ಮ ಅಂತರಾತ್ಮಕ್ಕಾದರೂ ಉತ್ತರ ಕೊಡಲೇಬೇಕಲ್ವೇ?
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಭೀಷ್ಮ ಖಾದ್ರಿ ಶಾಮಣ್ಣ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ ಆಗಿದೆ 7 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರು ಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ನಲ್ಲಿ ಪ್ರಾರಂಭವಾಗುವುದು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿವೆ. ದೈಹಿಕ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ಇಂದು ಆಯೋಜಿಸಿದ್ದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ವಿವಾದ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿಂದು ಹೇಳಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸಜ್ಜಾಗಿರುವ ಭಾರತ ಬಾಕ್ಸರ್ಗಳು ಜೆಕ್ ಗಣರಾಜ್ಯದ ಉಸ್ತಿನಾಡ್ ಲಾಬೆಮ್ನಲ್ಲಿ ನಡೆದ 56ನೇ ಗ್ರ್ಯಾಂಡ್ ಫ್ರಿಕ್ ಆಹ್ವಾನಿತ ಬಾಕ್ಸಿಂಗ್ ಟೂರ್ನಿಯಲ್ಲಿ 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಅದ್ಭುತ ಸಾಧನೆ ಮಾಡಿದ್ದಾರೆ. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಗೆದ್ದಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1ರ ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
0: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಮತ್ತೊಮ್ಮೆ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವು ಸಂಗೀತದ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆಯೇ ಈ ಸಂಗೀತ ಅನ್ನೋದು ನಾವು ಹಾಡ್ತಾ ಇದ್ದಾಗ ಅದನ್ನು ಕೇಳಿಸ್ಕೊಳ್ತಾ ಇರ್ತೀವಿ, ಒಂದು ರೀತಿಯ ಏಕಾಗ್ರತೆ ಅನ್ನೋದನ್ನು ಹೆಚ್ಚಿಸುತ್ತೆ. ಇನ್ನು ಹಾಡು ನಾವು ಕೇಳುವಾಗ ಎಷ್ಟು ಖುಷಿ ಆಗ್ತೀವೋ ಹಾಗೇ ನಾವು ಕೂಡ ಅದ್ರ ಜೊತೆ ಹಾಡೋದಕ್ಕೆ ಪ್ರಾರಂಭಿಸ್ತೀವಿ. ಕೆಲವೊಮ್ಮೆ ಅದು ಹಾಗೇ ನಮ್ಮ ತಲೆಯಲ್ಲಿ ಉಳಿದ್ಬಿಡುತ್ತೆ, ಆ ಗೀತೆಯ ಸಾಲುಗಳು. ಇದರಿಂದ ನಮ್ಮ ಸ್ಮರಣ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಕೇಳಿ ಗಾಳಿಪಟ ಚಲನಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಕಿನಿಯವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಾಗಿದೆ.

ಇದೀಗ ವೀರ ಪರಂಪರೆ ಚಲನಚಿತ್ರದಿಂದ ಒಂದು ಗೀತೆನ ಕೇಳಿದ್ರಿ. ಎಸ್ ನಾರಾಯಣ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿತ್ತು. ಆಕಾಶ್ ತಳಪಾತ್ರ ಮತ್ತು ಸುಸೇನ್ ಡಿ ಮೆಲ್ಲೋ ಅವರ ಒಂದು ಗಾಯನದಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ಈಗ ಕೇಳಿ ಮತ್ತೊಂದು ಸುಂದರ ಗೀತೆ. ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್. ಹಾಗೆಯೇ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ ಸಾಂಗ್ಲಿಯಾನ ಚಲನಚಿತ್ರದಿಂದ.

0: ಸಮಯವಾಗಿದೆ 7:23. ಈಗ ಕೇಳಿ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ ಸಿರಿ

ಕುಗಳುಂಟು ಕೇಳ್ಕೆ ಮಾಣ್ಕೆಗಳಿಗವು ಜಗ್ಗವಂದಿನಿಸುಂ. ಬಾಳ್ಕೆಯಲ್ಲಿ ನೂರೆಂಟು ತೊಡಕು ತಿಣಕುಗಳುಂಟು ಕೇಳ್ಕೆ ಮಾಣ್ಕೆಗಳಿಗವು ಜಗ್ಗವಂದಿನಿಸುಂ. ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ. ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ.

ಬಾಳಿನ ಸ್ವರೂಪ ಎಂಥದ್ದು ಎಂಬುದನ್ನು ಡಿವಿಜಿ ವ್ಯಾವಹಾರಿಕ ಬದುಕಿನ ಹಿನ್ನೆಲೆಯಲ್ಲಿ ಇಲ್ಲಿ ವಿವರಿಸಿದ್ದಾರೆ. ಹೇಳಿದಷ್ಟು ಮಾಡು, ಉಳಿದ ವಿಷಯ ನಿಮಗೆ ಬೇಡ ಎನ್ನುತ್ತಾರೆ ಶ್ರೋಸಲ ಹಿರಿಯರು. ಏನು ಮಾಡಬೇಕೋ ದಿಕ್ಕೇ ತೋಚ್ತಾ ಇಲ್ಲವಲ್ಲ ಎಂದು ಪೇಚಾಡುತ್ತೇವೆ ನಾವು ಹಲವು ಸಲ. ನಾವು ಏನಾದರೂ ಮಾಡೋಣ ಎಂದರೆ 108 ಅಡ್ಡಿ ಆತಂಕಗಳು ಎಂದು ಚಿಂತಿಸುತ್ತಾರೆ ಕೆಲವರು. ಜೀವನ ಧರ್ಮಯೋಗದಲ್ಲಿ ಡಿವಿಜಿ ಹೇಳುವಂತೆ ಮಡದಿ ಮಕ್ಕಳ ಪೇಚಾಟ, ಬಂಧು ಬಳಗಗಳ ಕಚ್ಚಾಟ, ಅಂಗಡಿಯವನ ಕೂಡ ಗುದ್ದಾಟ, ಬ್ಯಾಂಕುಗಳಲ್ಲಿ ಬಂಡಾಟ, ಆಫೀಸುಗಳಲ್ಲಿ ಒದ್ದಾಟ. ಮತ್ತೆ ಅವರು ಹೇಳುತ್ತಾರೆ, ಇಳೆಯ ಬಾಳ್ಕೆಯ ತೋಟದೊಳಗೆ ಮುಳ್ಳಿಹೂ ದಿಟ ಬಳಸಿಹುದು ಮಿತ್ತು ಹೊನಲು. ಇಂಥ ಜಗತ್ತಿನಲ್ಲಿ ನಮ್ಮದೇನು ಆಟ ನಡೆಯುತ್ತೆ? ಅಯ್ಯೋ, ನಮ್ಮ ಕೈಲಾಗದಲ್ಲ, ನಮ್ಮ ನೆರವಿಗೆ ಯಾರೂ ಬರುವುದಿಲ್ಲವಲ್ಲ ಎಂದು ಗೋಳಾಡಿದರೆ ಏನು ಬಂತು? ನಮ್ಮ ಕಷ್ಟಗಳಿಗೆ ಪರಿಹಾರವೇ ಇಲ್ಲವೇ? ಬಾಳು ಪಳೆ ಪಾಳ್ ಬಾವಿ ಮತ್ತೇನು ಅಲ್ಲ. ಮೆಟ್ಟಿಲನ್ನು ಕಟ್ಟಿಲ್ಲ, ದಿಟ್ಟಿಸಲು ಬೆಳಕಿಲ್ಲ, ಆಳವರ್ತವರು ಇಲ್ಲ ಎಂದು ಕೊರಗಾಡಬೇಕೆ? ಇವುಗಳೆಲ್ಲದರ ವಿರುದ್ಧ ಆದದ್ದಾಗಲಿ ಓದದ್ದಾಗಲಿ ಎಂದು ಬರುವುದೆಲ್ಲ ಬರಲಿ ಎಂದು ಗುದ್ದಾಟ ನಡೆಸಬೇಕಾಗಿದೆ. ಆದರೆ ಪ್ರಯೋಜನವೇನೂ ಇಲ್ಲ. ಬೆಟ್ಟಕ್ಕೆ ಸನ್ನೆ ಹಾಕಿದ ಹಾಗಾಗತ್ತೆ. ಏಕಚಕ್ರ ನಗರದಲ್ಲಿ ಚಿಕ್ಕ ಮಗು ಸಣ್ಣ ಕಡ್ಡಿ ಹಿಡಿದು ಬಕಾಸುರನನ್ನು ನಾನು ಕೊಂದು ಹಾಕುತ್ತೇನೆ ಎಂದು ಕುಂತಿಗೆ ಹೇಳಿತಂತೆ. ಹಾಗೆ ಆಗುತ್ತದೆ. ಮತ್ತೇನು ಮಾಡಬೇಕು? ತಡೆದುಕೊಳ್ಳಲಾಗುವುದಿಲ್ಲ, ಎದುರಿಸಲು ಸಾಧ್ಯವಿಲ್ಲ. ಪ್ರವಾಹ ತಡೆಯುವಂತೆ ಯಾರೂ ಇಲ್ಲ, ಉಲ್ಕಾಪಾತ ನಿಲ್ಲಿಸುವವರು ಇಲ್ಲ, ಅಗ್ನಿಪರ್ವತಗಳು ಅಗ್ನಿಪ್ರವಾಹ ಚಿಮ್ಮಿದಾಗ ತಡೆಗಟ್ಟುವರೂ ಇಲ್ಲ. ಭೂಕಂಪವಾದರಂತೂ ದೇವರೇ ಗತಿ. ಹಾಗಂತ ಗೋಳ್ ಕರೆದರೇನು ಫಲ, ಗುದ್ದಾಡಿದರೇನು ಫಲ ಅಂದಾಗ ಅದಕ್ಕೆ ಒಂದೇ ಉತ್ತರ. ಡಿವಿಜಿಯವರು ಹೇಳ್ತಾರೆ, ಪಲ್ಕಿರಿದು ತಾಳಿಕೊಳ್. ಸೈರಣೆಯಿಂದ ಹಲ್ಲು ಕಚ್ಚಿಕೊಂಡು ತಾಳಿಕೊಳ್ಳುವ ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕು. ಬಿರುಗಾಳಿಗೆ ಮೋಟಮರ ಬಾಗಿದಂತೆ ನಾವು ಬಾಗಬೇಕು, ಬಗ್ಗಬೇಕು, ತಗ್ಗಬೇಕು, ಸಹನೆಯಿಂದ ಇರಬೇಕು.

ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ. ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ. ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ. ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ.

0: ನಮ್ಮಲ್ಲಿ ಕೆಲವು ಗಾದೆಗಳು ಸೂಕ್ತಿಗಳು ಬದುಕಿನ ರೀತಿಯನ್ನು ಸೊಗಸಾಗಿ ಚಿತ್ರಿಸುತ್ತವೆ. ಉಗುರಿನಲ್ಲಿ ಹೋಗುವುದಕ್ಕೆ ಕೊಡ್ಲಿ ತಗೊಂಡ್ರು, ಗುಡ್ಡದಷ್ಟನ್ನು ಬೆಟ್ಟದಷ್ಟು ಮಾಡ್ದ, ಆಕಾಶವೇ ಬಿದ್ದಂತೆ ಎಂದುಕೊಂಡ, ಏನೋ ಪ್ರಳಯವಾದಂತೆ ಕೂಗಾಡ್ತಾನೆ, ಭೂಮಿ ಆಕಾಶ ಒಂದು ಮಾಡ್ತಾನೆ. ಇಂಥ ಅನುಭವದ ನುಡಿಗಳೆಲ್ಲ ಮನುಷ್ಯ ಸಣ್ಣ ವಿಚಾರವನ್ನು ಅನಗತ್ಯವಾಗಿ ದೊಡ್ಡದನ್ನಾಗಿ ಭಾವಿಸುವ ಮಾಡುವ ವಿಚಾರಕ್ಕೆ ಸಾಕ್ಷಿಯಾಗಿದೆ. ಚಿಕ್ಕ ಮಕ್ಕಳು ಏನಾದರೂ ಒಂದು ತಿಂಡಿ ಕೊಡದಿದ್ದರೆ, ಅವು ಬಯಸಿದ ವಸ್ತು ಅವಕ್ಕೆ ಸಿಗದಿದ್ದರೆ ಓಹೋಹೋ ಎಂದು ಬೊಬ್ಬೆ ಇಟ್ಟ ಹಾಗೆ ಗೋಳಾಡುವವರು, ಕೋಪಗೊಳ್ಳುವರು, ಅಬ್ಬರಿಸುವರು. ಸಣ್ಣ ಕೊರತೆಯನ್ನೇ ಮತ್ತೆ ಮತ್ತೆ ನೆನೆದು ನೆನೆದು ಸರ್ವನಾಶ ಆಯಿತೆಂದು ಒದ್ದಾಡುವರು. ಅದಕ್ಕಾಗಿ ಎಲ್ಲರಿಗೂ ಶಾಪ ಹಾಕುವರು. ಬೇಕಾದಷ್ಟು ಜನ ನಮ್ಮಲ್ಲಿದ್ದಾರೆ. ಕೊರತೆಯೊಂದನ್ನೇ ನೆನೆದು ನೆನೆದು ಕೆರಳಿ ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವವರು ಇದ್ದಾರೆ. ಇದು ಬದುಕಲ್ಲ, ಇದು ಬಾಳಿನ ರೀತಿ ಅಲ್ಲ. ಹೀಗೆ ಮಾಡಿದರೆ ನಮ್ಮ ಕಷ್ಟ ದುಃಖ ಸಂಕಟಗಳು ಕಡಿಮೆ ಆಗುವುದಿಲ್ಲ. ಹುಲ್ಲು ಕಡ್ಡಿಯಂತೆ ಭಾವಿಸಬೇಕಾದ ಕಷ್ಟವನ್ನು ಬೆಟ್ಟದಷ್ಟು ಮಾಡುವುದು ಸರಿಯಲ್ಲ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಅದಕ್ಕೆ DVG ಅವರು ಒಂದು ಕಪಿಯ ದೃಷ್ಟಾಂತವನ್ನು ನೀಡುತ್ತಾರೆ. ತರಚುಗಾಯವ ಕೆರೆದು ಕಪಿ ಹುಣ್ಣು ಆಗಿಸಿದಂತೆ ಅನ್ನುವುದನ್ನ ಹೇಳ್ತಾರೆ. ಕೋತಿ ಬುದ್ಧಿ ಅಂದರೆ ಕಪಿ ಚೇಷ್ಟೆ, ಅಲ್ಲದ್ದನ್ನ ಸಲ್ಲದ್ದನ್ನ ಮಾಡೋದು. ಕೊಂಬೆಯಿಂದ ಕೊಂಬೆಗೆ ಹಾರುವಾಗ ಚೂಪಾದ ತುದಿ ಒಂದು ತಗುಲಿದರೆ ಸ್ವಲ್ಪ ತರಚುಗಾಯ ಆದರೆ ಕೋತಿ ಸುಮ್ಮನಿರುತ್ತದೆಯೇ? ಇಲ್ಲ, ಅದನ್ನು ಕೆರೆದು ಕೆರೆದು ದೊಡ್ಡ ಹುಣ್ಣಾಗಿ ಬ್ರಹ್ಮರಾಕ್ಷಸವನ್ನಾಗಿ ಮಾಡಿಕೊಳ್ಳುತ್ತದೆ. ಎಷ್ಟಾದರೂ ಕಪಿ ಬುದ್ಧಿ ಅದು. ಹಾಗೆ ಲೋಕದಲ್ಲಿ ಬರುವಂತಹ ಚಿಕ್ಕ ಪುಟ್ಟ ಕಷ್ಟಗಳನ್ನು ನಷ್ಟಗಳನ್ನು ತೊಡಕು ತೊಡವುಗಳನ್ನು ಅಲ್ಪವೆಂದು ಭಾವಿಸದೆ ಸೈರಣೆಯಿಂದ ಇರದೆ ಅದನ್ನೇ ದೊಡ್ಡದಾಗಿ ಬ್ರಹ್ಮಾಂಡವನ್ನಾಗಿ ಭಾವಿಸಿ ದುಃಖಿಸುವಂಥವರು ಅನೇಕರಿದ್ದಾರೆ. ಚಿಂತಿಸುವವರು ಬಹಳ ಜನ ಇದ್ದಾರೆ. ಆ ರೀತಿ ಚಿಂತೆ ದುಃಖಗಳನ್ನು ಮಾಡಬಾರದು, ಚಿಕ್ಕದನ್ನ ಬೃಹತ್ತಾಗಿ ಭಾವಿಸಬಾರದು ಎನ್ನುತ್ತಾರೆ DVG.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು

ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗ್ತಿದೆ ಇನ್ನೇನು 7:35 ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ದ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯಕ್ಕೆ ಹೆಸರಾಗಿರುವ ರಾಣಿ ದುರ್ಗಾವತಿ ಅವರು ಧೈರ್ಯ, ಶೌರ್ಯ ಮತ್ತು ಪರಾಕ್ರಮದ ಪ್ರತೀಕವಾಗಿದ್ದರು. ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿದ್ದಾರೆ ಎಂದು ತಿಳಿಸಿದರು. 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಅವರು ಒತ್ತಿ ಹೇಳಿದರು. ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಸಹರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಟ್ರ್ಯಾಕ್ಟರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ನಿಯೋಗವನ್ನು ಮುನ್ನಡೆಸುತ್ತಿದ್ದರೆ, ಇರಾನ್ನ ನಿಯೋಗವನ್ನು ಸ್ಪೀಕರ್ ಮೊಹಮ್ಮದ್ ಬಕರ್ ಗಾಲಿಬಾಬ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ನೇತೃತ್ವ ವಹಿಸಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಟೆಹರಾನ್ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಮುಚ್ಚಿದ ನಂತರ ಈ ಸಭೆ ನಡೆದಿದೆ. ಆದಾಗ್ಯೂ ಜಲಮಾರ್ಗವು ಎಲ್ಲಾ ಹಡಗುಗಳಿಗೆ ಮುಕ್ತವಾಗಿದೆ ಎಂದು ಯುಎಸ್ ಮಿಲಿಟರಿ ಹೇಳಿದೆ. ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳು ಭಾಗವಹಿಸಲಿವೆ. ಕ್ಷಮಿಸಿ, ಕತಾರ್ ಮತ್ತು ಪಾಕಿಸ್ತಾನದ

0: ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳಲ್ಲಿ ಭಾಗವಹಿಸಲಿವೆ. ನಾಲ್ಕು ಪಕ್ಷಗಳ ಮಾತುಕತೆಗೆ ಮುಂಚಿತವಾಗಿ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರನ್ನು ಒಳಗೊಂಡ ಅಮೆರಿಕ ನಿಯೋಗ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಷ್ನರ್ ಪಾಕಿಸ್ತಾನದ ಮಧ್ಯಸ್ಥಿಕೆ ತಂಡದೊಂದಿಗೆ ಸಭೆ ನಡೆಸಿದರು. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ರಾಜತಾಂತ್ರಿಕ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ಒಮನ್ನಾದ್ಯಂತ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿತು. ಸಾಮೂಹಿಕವಾಗಿ ಪ್ರದರ್ಶಿಸಿದ ಸಾಮಾನ್ಯ ಯೋಗವನ್ನು ಒಳಗೊಂಡಿದ್ದ ಈ ಕಾರ್ಯಕ್ರಮವು ಪ್ರದೇಶಾದ್ಯಂತ ಯೋಗ ಮತ್ತು ಯೋಗಾಸನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರದರ್ಶಿಸಿತು. ಮತ್ತೊಂದೆಡೆ ಕತಾರ್ನ ದೋಹಾದಲ್ಲಿ ಭಾರತೀಯ ಸಮುದಾಯ ಮತ್ತು ಇತರ ವಲಸಿಗ ಗುಂಪುಗಳಿಂದ 2000ಕ್ಕೂ ಹೆಚ್ಚು ಯೋಗ ಉತ್ಸಾಹಿಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಕತಾರ್ನಲ್ಲಿ ಪ್ರಾಚೀನ ಅಭ್ಯಾಸದ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಒತ್ತಿ ಹೇಳುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಾದ್ಯಂತ ಸಾವಿರಾರು ನಿವಾಸಿಗಳು ಇಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಮೆಗಾ ಯೋಗ ಅಧಿವೇಶನಗಳೊಂದಿಗೆ ಸಮುದಾಯ ಸ್ಥಳಗಳನ್ನು ಸ್ವಾಸ್ಥ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿಸಿತು. ದುಬೈನಲ್ಲಿ ಭಾರತದ ರಾಯಭಾರ ಕಚೇರಿಯು ದುಬೈ ಪೊಲೀಸರ ಸಹಯೋಗದೊಂದಿಗೆ ದುಬೈ ಪೊಲೀಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಯೋಗ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಮಕ್ಕಳು, ಕುಟುಂಬಗಳು ಮತ್ತು ವೈದ್ಯ ಸಮುದಾಯದ ಉತ್ಸಾಹಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಸುಮಾರು 1500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಖ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಅವುಗಳ ಅಧೀನದಲ್ಲಿರುವ ಇಲಾಖೆಗಳು ಇಂದು ನವದೆಹಲಿಯಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಸಂವಹನ ಸಚಿವಾಲಯದ ಅಧೀನದಲ್ಲಿರುವ ದೂರಸಂಪರ್ಕ ಇಲಾಖೆಯು ನವದೆಹಲಿಯ ಸಂಚಾರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಯೋಗ ಅಧಿವೇಶನದಲ್ಲಿ ಭಾಗವಹಿಸಿ ವಿವಿಧ ಯೋಗ ಆಸನಗಳು, ಧ್ಯಾನದ ಅಭ್ಯಾಸಗಳನ್ನು ಮಾಡಿದರು. ಗೃಹ ವ್ಯವಹಾರಗಳ ಸಚಿವಾಲಯ, ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ದಿ ಇಲಾಖೆ, ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಜಂಟಿಯಾಗಿ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜಿಸಿದ್ದವು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಯೋಗದ ಮಹತ್ವವನ್ನು ಈ ಕಾರ್ಯಕ್ರಮವು ಬಿಂಬಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರಿದಂತೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ವಿಶೇಷ ರಾಸಾಯನಿಕ, ಜೈವಿಕ ಮತ್ತು ಪರಮಾಣು ನಿರ್ವಹಣಾ ತಂಡಗಳೊಂದಿಗೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸುರಕ್ಷತಾ ಶಿಷ್ಟಾಚಾರಗಳ ಅಡಿಯಲ್ಲಿ ಸೋರಿಕೆಯನ್ನು ತಡೆಗಟ್ಟಲು ಪ್ರಯತ್ನ ನಡೆಸಲಾಗಿದೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದು 24 ಗಂಟೆಗಳ ಒಳಗೆ ವರದಿ ಸಲ್ಲಿಸುವಂತೆ ಸಮಿತಿಗೆ ನಿರ್ದೇಶನ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ಸರಾಗವಾಗಿ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಮಧ್ಯಾಹ್ನ 2 ಸಂಜೆ 5:15 ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 377 ರನ್ಗಳ ಭಾರಿ ಮೊತ್ತ ಪೇರಿಸಿತು. ಭಾರತ ಪರ ವೈಭವ್ ಸೂರ್ಯವಂಶಿ ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ 29 ಎಸೆತಗಳಲ್ಲಿ 94 ರನ್ಗಳನ್ನು ಗಳಿಸಿ ಶ್ರೀಲಂಕಾ ಬೌಲರ್ ಬೆವರಿಳಿಸಿದರು. ಶ್ರೀಲಂಕಾ ಎ ತಂಡದ ಪರ ಕುಗತಾಸ್ ಮಥುಲನ್, ರವೀಂದ್ರ ಫರ್ನಾಂಡೋ ಹಾಗೂ ವನುಜಾ ಸಾಹನ್ ತಲಾ 2 ವಿಕೆಟ್ ಪಡೆದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 8 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 68 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ದಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ನಮಸ್ತೆ. ಶುಭ ಸಂಜೆ. ಸಮಯ ಆಗಿದೆ 7:45.

ಗಾನ ಭಜನದಲ್ಲಿ ಒಳ್ಳೆಯ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಇದೀಗ ಗಾನ ಭಜನವನ್ನ ಮುಂದುವರಿಸುವಂತಹ ಸಮಯ. ಈಗ ಕೇಳಿ ವೀರಪ್ಪ ನಾಯ್ಕ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಯಶವಂತ್ ಚಲನಚಿತ್ರದಿಂದ ರಾಜೇಶ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಮಣಿ ಶರ್ಮಾ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜೈನ್ ಕಾಕಿನಿ ಅವರ ರಚನೆ, ಕರಣ್ ಬಿ ಕೃಪಾ ಅವರ ಸಂಗೀತ ಸಂಯೋಜನೆ ಇದೆ. ಸಮಯ ಆಗಿದೆ 7:56. ನಮ್ಮ ಈ ದಿನದ ಗಾನ ಭಜನಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಬಹುನಿರೀಕ್ಷಿತ ಮುಕ್ತ ವ್ಯಾಪಾರ ಒಪ್ಪಂದ ಎಫ್ಟಿಎ ಈ ವರ್ಷದ ಡಿಸೆಂಬರ್ ವೇಳೆಗೆ ಸಹಿಯಾಗುವ ನಿರೀಕ್ಷೆ ಇದ್ದು ಮುಂದಿನ ವರ್ಷದ ಫೆಬ್ರವರಿ ಅಥವಾ ಮಾರ್ಚ್ ವೇಳೆಗೆ ಜಾರಿಗೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮುಂಬೈನಲ್ಲಿ ತಿಳಿಸಿದ್ದಾರೆ. ಆಹಾರ ಉತ್ಪನ್ನಗಳ ಜಾಹೀರಾತುಗಳಲ್ಲಿ ಶೇಕಡಾ 100% ಎಂಬ ಪದವನ್ನು ಬಳಸುವ ಮೂಲಕ ಗ್ರಾಹಕರನ್ನು ದಾರಿ ತಪ್ಪಿಸಿದ ಆರೋಪದ ಮೇಲೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಸ್ಟೋರಿಯಾ ಫುಡ್ಸ್ ಆಂಡ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಬೇಕರ್ಸ್ ಫುಡ್ ಸ್ಪೆಷಾಲಿಟೀಸ್ ಲಿಮಿಟೆಡ್ ಸಂಸ್ಥೆಗಳಿಗೆ ತಲಾ 1,00,000 ರೂಪಾಯಿ ದಂಡ ವಿಧಿಸಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ನವದೆಹಲಿಯ ಸೇವಾತೀರ್ಥದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಯೋಗ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಾರ್ಯಾಲಯ ಸಚಿವ ಸಂಪುಟ ಕಾರ್ಯದರ್ಶಿ ಕಚೇರಿ ಹಾಗೂ ರಾಷ್ಟೀಯ ಭದ್ರತಾ ಮಂಡಳಿ ಕಾರ್ಯದರ್ಶಿ ಕಚೇರಿಯ ಅಧಿಕಾರಿಗಳು ಭಾಗವಹಿಸಿ ಯೋಗಾಭ್ಯಾಸ ನಡೆಸಿದರು. ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಲಾಗಿದ್ದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗವಹಿಸಿದ್ದರು. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಇಂದು ರಾತ್ರಿ ಅಮೆರಿಕದ ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಸೌದಿ ಅರೇಬಿಯಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ದಕ್ಷಿಣ ಆಫ್ರಿಕಾ ತಂಡದ ವಿರುದ್ದ ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 11.4 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 92 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10:00.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸಮಯ ಆಗಿದೆ 8:03. ನೀವು ಕೇಳ್ತಾ ಇದ್ದೀರಾ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಕೇಳಿ ಕಾರ್ಯಕ್ರಮ ಬೆಳ್ಳಿ ಬದುಕು. ಈ ದಿನದ ಅತಿಥಿ ನಿರ್ದೇಶಕ ಬಿಎಸ್ ಲಿಂಗದೇವರು, ಪ್ರಸ್ತುತಿ ಬಿಕೆ ಸುಮತಿ.
4: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಪ್ರೀತಿಯ ಶ್ರೋತೃ ಬಾಂಧವರೇ, ಇವತ್ತಿನ ಬೆಳ್ಳಿ ಬದುಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ಈ ದಿನ ಭಾಗವಹಿಸ್ತಾ ಇದ್ದಾರೆ ಕಾಡಿನಲ್ಲಿ ಬೆಳದಿಂಗಳು ಹೇಗಿರುತ್ತೆ ಅಂತ ತೋರಿಸಿದವರು. ಚಿತ್ರರಂಗದಲ್ಲಿ ಇವರು ಮೌನಿ.
5: ಹರಿನಾರಾಯಣ ಹರಿನಾರಾಯಣ ನಾರಾಯಣ ಹರಿ ಗೋವಿಂದ.
4: ಆದರೂ ಕಿರು ಧಾರಾವಾಹಿಗಳ ಲೋಕದಲ್ಲಿ ಶಿಕಾರಿ ಮಾಡಿದವರು, ಬಂಡಾಯ ಮಾಡಿದವರು, ಕಲಾಂತರಂಗವನ್ನ ಆತ್ಮನಿವೇದನೆ ಮೂಲಕ ಬಿಚ್ಚಿಟ್ಟವರು. ನಾವೆಲ್ಲರೂ ಒಂದೇ ಅಂತ ಹೇಳಿದ್ರು, ಆದರೂ ನಾನು ಅವನಲ್ಲ ಅವಳು, ಹೇಗೆ ಅನ್ನೋ ಪ್ರಶ್ನೆಗೆ ಸಂಚಾರಿ ವಿಜಯ್ ಅವರನ್ನ ಪಾತ್ರವಾಗಿಸಿ ಉತ್ತರ ಕೊಟ್ಟವರು. ನಿರ್ದೇಶನ ಮಾಡಿದ ಎಲ್ಲ ಚಿತ್ರಗಳಿಗೂ ಪ್ರಶಸ್ತಿ ಪಡೆದವರು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕನ್ನಡಕ್ಕೆ, ಕರ್ನಾಟಕಕ್ಕೆ ಹಿರಿಮೆ ಗರಿಮೆ ತಂದವರು. ಹೌದು, ಬಿಎಸ್ ಲಿಂಗದೇವರು, ನಿರ್ಮಾಪಕ, ನಿರ್ದೇಶಕ, ಬರಹಗಾರ ಬಿಎಸ್ ಲಿಂಗದೇವರು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ ಮೇಡಮ್.
4: ಲಿಂಗದೇವರು ನಮಗೆಲ್ಲ ಗೊತ್ತು, ನಿರ್ದೇಶಕರು, ನಿರ್ಮಾಪಕರು, ಬರಹಗಾರರು, ಕನ್ನಡವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಿದವರು, ಎಲ್ಲ ಕಡೆ ಕನ್ನಡವನ್ನ ಹರಡದವರು ಅಂತಂದ್ರೆ ತಪ್ಪಾಗಲ್ಲ. ಲಿಂಗದೇವರು ಹೆಸರಲ್ಲೇ ದೇವ್ರ ಇಟ್ಕೊಂಡ್ಬಿಟ್ಟಿದ್ದೀರಿ ಸರ್, ಎಲ್ಲರೂ ಕೈ ಮುಗಿಬೇಕು ನಿಮಗೆ. ನೀವು ದೇವ್ರನ್ನ ನಂಬ್ತೀರಾ ಸರ್?
6: ಪಾರ್ಟ್ಲಿ. ನನಗೆ ನಮ್ಮ ಅಪ್ಪ ಅಮ್ಮ ಲಿಂಗ್ ದೇವ್ರು ಅಂತ ಇಟ್ಬಿಟ್ಟಿದ್ದಾರೆ, ನಿನ್ನಲ್ಲೇ ದೇವ್ರಿದ್ದಾನೆ, ದೇವ್ರು ಹುಡುಕೊಂಡು ಹೋಗ್ಬೇಡ ಅಂತ. ನಾನು ಹುಡುಕೊಂಡು ಹೋಗಲ್ರಿ ದೇವ್ರು, ಅಂದ್ರೆ ಈಗ ದೇವ್ರನ್ನ ಹುಡುಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ, ದೇಶಗಳಿಗೆ ಹೋಗಿ ದೇವ್ರು ಅಲ್ಲಿದ್ದಾನೆ ಅಂತ ಕೈ. ನಾನು ದೇವ್ರ ಜೊತೆ ಒಂದು ಸಂಬಂಧ ಇಟ್ಕೋಬೇಕು ಅಂತ ನಂಬಿರೋನು. ಅಂದ್ರೆ ನೀವು ಹೋಗ್ಬಿಟ್ಟು ಅಲ್ಲಿ ಹಾಯ್ ಬಾಯ್ ತರ ಒಂದು ನಮಸ್ಕಾರ ಹಾಕಿ ಬಂದ್ರೆ ದೇವ್ರು ನಿಮ್ ಜೊತೆ ಸಂಬಂಧ ಬೆಳೆಸಲ್ಲ. ಸಂಬಂಧಿಕರು ಅಥವಾ ಅಕ್ವೈಂಟೆನ್ಸ್ ಇರೋಂಥವ್ರು ಅಷ್ಟೇ ನಿಮ್ ಕಷ್ಟ ಸುಖಕ್ಕಾಗೋರು. ಹಂಗಾಗಿ ನಿಮ್ಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ದೇವ್ರಿಗೆ ಹೋದ್ರೆ ಎಲ್ಲಿರ್ತೇನೆ, ಅವನು ಸಿಕ್ಕೋದೇ ಇಲ್ಲ ನಿಮ್ ಕೈಗೆ ಅಂತ. ಹಂಗಾಗಿ ನಾನು ನನ್ನ ಮನೆ ದೇವರು, ನನ್ನ ಗ್ರಾಮ ದೇವತೆಗೆ ಅತ್ಯಂತ ನಾನು ಭಕ್ತಿಯಿಂದಲೇ ಹೋಗ್ತೀನಿ ಅಲ್ಲಿಗೆ. ಅದ್ಬಿಟ್ರೆ ನಾನು ಬೆಂಗಳೂರಿನಲ್ಲೂ ಅಥವಾ ಇನ್ಯಾವುದೇ ಊರಿಗೆ ಹೋದ್ರೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಒಳಗೆ ಹೋಗ್ತೀನಿ. ಆದರೆ ಒಳಗೆ ಯಾರೋ ಕರ್ಕೊಂಡೋಗಿರ್ತಾರಲ್ಲ, ಅವ್ರಿಗಾದ ಅನುಭವ ನನಗಾಗಲ್ಲ. ಬಟ್ ಅಲ್ಲಿ ನಾನು ಯಾವುದು ವಿರೋಧ ಮಾಡ್ಲಿಕ್ಕೆ ಹೋಗಲ್ಲ, ಹೋಗ್ತೀನಿ. ಅದ್ಬಿಟ್ರೆ ಅಷ್ಟೇ ದೇವರು ಇದ್ರ ಲೆಕ್ಕದಲ್ಲಿ.
4: ಈ ಮೂಢನಂಬಿಕೆಗಳು, ಸಂಪ್ರದಾಯಗಳು, ಆಚರಣೆಗಳು ಇದೆಲ್ಲ ದೂರ.
6: ಅಂದರೆ ಆಚರಣೆಗಳಿಗೆ ನನ್ನ ಪರಂಪರೆ ಏನಿರುತ್ತಲ್ಲ, ನನ್ನ ಮನೆಯಲ್ಲಿ ಬಂದಿರತಕ್ಕಂಥದ್ದು, ನನ್ನ ಹಿರಿಯರು ಏನು ಮಾಡ್ಕೊಂಬಂದಿರ್ತಾರೆ ಅದನ್ನು ಅತ್ಯಂತವಾಗಿ ಗೌರವಿಸ್ತೀನಿ, ಮಾಡ್ತೀನಿ ಕೂಡ. ಅದು ಬಿಟ್ಟು ಅದರಿಂದ ಆಚೆಗೆ ಇನ್ನೇನು ನಮ್ಮದಲ್ಲದ್ದು ಬಂದಾಗ ಅದಕ್ಕೆ ನಂದು ಸಣ್ಣ ವಿರೋಧನೂ ಇರುತ್ತೆ. ಮನೆಯಲ್ಲಿ ನಾನು ಮಾಡ್ಲಿಕ್ಕೆ ಬಿಡಲ್ಲ. ನನ್ನ ಮನೆಯಲ್ಲಿ ಸಾರ್ವಜನಿಕವಾಗಿ ಕೆಲವೊಂದು ಆ ಥರದ್ದು ಆಗ್ತಾ ಇದ್ದಾವೆ. ಇವಾಗ ನಾನು ಕಳೆದ ವಾರ ನಮ್ಮೂರಿನಲ್ಲೊಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಓಪನ್ ಆಯ್ತು. ಅವಾಗ ಈ ತರದ್ದು ಒಂದಷ್ಟು ಸಂಘರ್ಷಗಳು ನನ್ನ ಮನಸ್ಸಿನಲ್ಲಿ ಆಯ್ತು.
7: ಯಾಕೆಂದ್ರೆ ಈ ಸಾಧಾರಣ ಈ ಪ್ರಗತಿ ಪರ ನಿರ್ದೇಶಕರು ಅಥವಾ ಈ ತರಹದ ಒಂದು ಆಫ್ ಬೀಟ್ ಮೂವಿ ಮಾಡುವಂತಹ ನಿರ್ದೇಶಕರಿಗೆ ಯಾವಾಗ್ಲೂ ಈ ತರಹದೆಲ್ಲ ತೊಡಕುಗಳು ಕೂಡ
6: ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಇವತ್ತು ಅದಕ್ಕೆ ಆ ಕಷ್ಟ ಆಗ್ಲಿಕ್ಕೆ ನನ್ನಂಥವ್ರಿಗೆ ಮೂಲ ಕಾರಣ ಮಾಧ್ಯಮ ಅಂತ ಅನ್ಸ್ಬಿಟ್ಟಿದೆ. ಈಗ ಮಾಧ್ಯಮ ಈಗ ಒಂದು ತುಂಬ ಪ್ರಭಾವ ಬೀರುವಂಥದ್ದು, ಅದು ಟಿ ವಿ ಇರ್ಬೋದು, ರೇಡಿಯೋ ಇರ್ಬೋದು, ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು. ಸೊ ಇದಿಷ್ಟು ಒಂಥರದ ದಾಳಿಗೊಳಗಾಗ್ತಾ ಇದೆ ಸಮಾಜನೇ. ಅಂಥ ಒಂದು ಇದು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ನನ್ನಂಥವ್ರಿಗೆ. ನಾನು ಅದೇ ನನ್ನ ಗ್ರಾಮ ದೇವತೆ ಅದೇ ಹೇಳ್ತಾ ಇದ್ದೆ, ನನ್ನ ಗ್ರಾಮ ದೇವತೆಗೆ ಮಂತ್ರ ಘೋಷಣೆ ಎಲ್ಲ ಇಲ್ಲ. ನಾನು ನೋಡಿದಾಗ್ಲಿಂದ ನಾನೀಗ 48-49 ವರ್ಷ, 49 ವರ್ಷದಲ್ಲೂ ನಾವು ಯಾವುದೂ ಮಂತ್ರ ಘೋಷಣೆ ಇರಲಿಲ್ಲ. ಈಗ ಜೀರ್ಣೋದ್ಧಾರ ಅಂತ ಹೇಳಿ ಓಪನ್ ಆಯಿತು, ಅಲ್ಲೆಲ್ಲ ಮಂತ್ರ ಘೋಷಣೆ ಇತ್ತು. ಸೊ ಅಂಥದ್ದೊಂದು ಸ್ವಲ್ಪ ಡಿಸ್ಟರ್ಬ್ ಮಾಡಿದೆ. ನಾನು ಅದೇ ಹೇಳಿದೆ, ಕೆಂಪಮ್ಮ ನಮ್ಮ ಗ್ರಾಮ ದೇವತೆ ಹೆಸರು. ಆ ಕೆಂಪಮ್ಮನಿಗೆ ಕೆಂಪಮ್ಮಂದೇ ಪದಗಳಿದ್ದಾವೆ. ಆ ಪದಗಳು ಹೇಳ್ಕೊಂಡು ಅರವಾದ್ಯ ಮಾಡಿಕೊಂಡ್ರೆ ಅದು ಕುಣಿಯುತ್ತೆ. ಅದು ಮಾಡೋ ಎಲ್ಲ ಕೆಲಸನೂ ಆ ಪದಗಳಿಂದಲೇ, ಅದು ಮೌಖಿಕವಾಗಿ

0: ಬಂದಿರೋದು. ಅದು ಯಾವುದು ಬರಹ
1: ಜಾನಪದ
0: ಕೆಂಪಮ್ಮಂದೆ ಪದಗಳಿದ್ದಾವ್ರಿ. ಆದರೆ ಈ ಇದು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ನನಗೆ. ನಾನು ವಿತ್ ಆಲ್ ಡ್ಯೂ ರೆಸ್ಪೆಕ್ಟು ಆ ಮಂತ್ರ ಘೋಷಣೆ ಅದೆಲ್ಲ ಏನಿದೆಯೋ ಅದು ಎಲ್ಲೆಲ್ಲಿದೆಯೋ ಯಾರ್ಯಾರು ನಡ್ಸ್ಕೊಂಡು ಹೋಗ್ತೀರಾ ನಡ್ಸ್ಕೊಂಡು ಹೋಗ್ರಿ, ಇಲ್ಲಿ ಹೇರಿಕೆ ಮಾಡಬೇಡಿ ಅನ್ನೋದು. ಆ ಪ್ರದೇಶಕವಾದ ನಂಬಿಕೆಗಳನ್ನು ಇನ್ಯಾವುದೋ ಊರಲ್ಲಿ ಏನೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋಗಿ ಅದೊಂಥರ ಅರ್ಧಂಬರ್ಧ ಆಗ್ಬಿಡ್ತೀವಿ. ಆಮೇಲೆ ನಮ್ಮತನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲರಿ. ನನ್ನತನ ಅಂದರೆ ಅದು ನನ್ನ ಊರಿಂದೇ ಆಗ್ಬೋದು, ನನ್ನ ಕುಟುಂಬದ್ದೇ ಆಗ್ಬೋದು, ನನ್ನ ದೇಶದ್ದೇ ಆಗ್ಬೋದು.

0: ನೀವು ಆಕಾಶವಾಣಿಗೆ ಬಹಳ ದಿನಗಳ ನಂತರ ಬಂದಿದ್ದೀರಿ.
1: ಹೌದು,
0: ಆಕಾಶವಾಣಿ ನಿಮ್ಮ ಸಂಬಂಧ, ನಿಮ್ಗೆ ಆಕಾಶವಾಣಿ ಅಂದ ತಕ್ಷಣ ಏನು ಭಾವ ಬರುತ್ತೆ ಸರ್?
1: ಅಯ್ಯೋ, ಆಕಾಶವಾಣಿ ಅಂತಂದ್ರೆ ನಮ್ಮನೆಯಲ್ಲೇನೆ, ನಮ್ಮೂರು ತುಂಬಾ ಸಣ್ಣ ಗ್ರಾಮ, ಅದು ಒಂದು 30-32 ಮನೆ ಇರ್ತಕ್ಕಂಥ ಗ್ರಾಮ. ನಮ್ಮನೆಯಲ್ಲಿ ರೇಡಿಯೋ ಇತ್ತು ಅವಾಗ, ಇಷ್ಟು ಉದ್ದ ಆಂಟಿನ ಹಾಕ್ಕೊಂಡು. ಅವಾಗ ಆ ಥರದ್ದಿದ್ರೆ ಅದೊಂಥರ ತುಂಬ ಗೌರವದ ಸಂಕೇತ ಅದು. ಆ ದಿನಗಳಿಂದಲೂ ಆಕಾಶವಾಣಿಯನ್ನು ಕೇಳ್ಕೊಂಡು ಬೆಳ್ಕೊಂಬಂದಂಥವ್ರು. ನಾನು ಮೂಲತಃ ಟಿವಿ ಮಾಧ್ಯಮದಿಂದ ಬಂದವನಾದ್ರಿಂದ ಪ್ರಸಾರ ಭಾರತಿಗೆ ನಾವು ಋಣಿಗಳೇ. ನಾನು ತುಂಬ ಕಡೆ ಹೋಗೋದು, ಇವತ್ತೇನಾದರೂ ಮಾಧ್ಯಮದ ಘನತೆಯನ್ನು ಉಳಿಸಿದೆ ಅಂದರೆ ಆಕಾಶವಾಣಿ ಮತ್ತು ದೂರದರ್ಶನ ಅಂತ ಕಂಠಘೋಷವಾಗಿ ಹೇಳ್ಬೋದು. ಅಷ್ಟಂತೂ ಅಂದರೆ ನಾನು ಕೂಡ ನಾನೊಂದು ದೂರದರ್ಶನದ ಪ್ರಾಡಕ್ಟ್ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಇದೆ. ಸೊ ಆ ಹಿನ್ನೆಲೆಯೊಳಗೆ ನಾನು ನೇರವಾಗಿ ಆಕಾಶವಾಣಿಗೆ ಸಂಬಂಧ ಇಲ್ಲದೆ ಬಂದ್ರೂ ಅದೊಂದು ಪಾರ್ಟ್ ಆಫ್ ಇಟ್, ನಾವು ತೀರ ಹತ್ತಿರದ ಒಂಥರ ಸಂಬಂಧ ಇದೆ ಆಕಾಶವಾಣಿಗೂ. ಅಯ್ಯೋ, ತುಂಬಾನೇ ಅಲ್ಲ, ನಾವು ಈ ಅಂದರೆ ಇದ್ರೊಳಗೆ ಬರ್ತಾ ಇದ್ದಂಥ ಇನ್ಕ್ಲೂಡಿಂಗ್ ನಿಮ್ಮ ವಾರ್ತೆಗಳೇ ಇರ್ಬೋದು, ಆಮೇಲೆ ನಿಮಗೆ ಮನೋರಂಜನೆ ಅಂತಂದ್ರೆ ಇಟ್ ಈಸ್ ಓನ್ಲಿ ತ್ರೂ ಆಕಾಶವಾಣಿ ಅಲ್ಲ. ಅವಾಗ
0: ಯಾವ ಹಾಡು ತುಂಬಾ ಇಷ್ಟ ಸರ್?
1: ಇಲ್ಲಿ ನನ್ಗೆ ತುಂಬಾ ಹಳೆ ಚಿತ್ರಗೀತೆಗಳೇ ನನಗೆ. ರಾಜ್ಕುಮಾರ್ ಹಾಡುಗಳು
0: ಯಾವ ಹಾಡ ಹಾಕೋಣ ಸರ್?
1: ಯಾವ್ದಾದ್ರು ರಾಜ್ಕುಮಾರ್ ಸಿನಿಮಾದ ಹಳೇದು, ಕುಮಾರ್ ಅವ್ರದ್ದು ನಮ್ ಬಂಗಾರದ ಮನಸ್ಸಿದ್ದ ಹಾಕ್ರಿ. ಆಗದು ಎಂದು ಕೈಲಾಗದು, ಅದೇ ಬೆಸ್ಟ್ ಅದು.
0: ಹೌದು, ನೀವು ಕೈಲಾಗಲ್ಲ ಅಂತ ಕೂತವ್ರೆ ಅಲ್ಲ, ಯಾವ
1: ಊರದು ಇಲ್ಲ.

0: ನಮ್ ಜೊತೆಗಿದ್ದಾರೆ ನಿರ್ದೇಶಕರು, ನಿರ್ಮಾಪಕರು, ಬರಹಗಾರರು ಬಿ ಎಸ್ ಲಿಂಗದೇವರು ಅವರು, ಬ್ಯಾಲಕೆರೆ ಶಿವನಂಜಪ್ಪ ಲಿಂಗದೇವರು. ಬಿ ಎಸ್ ಲಿಂಗದೇವರು ಕನಸುಗಳನ್ನ ಮಾರುವವರು, ಜೊತೆಗೆ ವಾಸ್ತವವನ್ನ ತೆರೆದಿಡುವವರು ಅಂತ ನಾವಂತೀವಿ ನಿರ್ದೇಶಕರಿಗೆ ಸಾಮಾನ್ಯವಾಗಿ. ನೀವು ಚಿತ್ರರಂಗದಲ್ಲಿ ಏನು ಮಾಡಿದ್ರಿ, ಯಾವ ವಿಭಾಗಕ್ಕೆ ನಿಮ್ಮನ್ನು ಸೇರಿಸಬಹುದು? ಕನಸು ಮಾರದ್ರ, ವಾಸ್ತವ ತೆರೆದಿಟ್ರ?
1: ಇಲ್ಲ, ನಾವು ಕನಸುಗಳನ್ನ ನಮ್ಮಲ್ಲೇ ಇಟ್ಕೊಂಡು ವಾಸ್ತವವನ್ನು ತೆರೆದಿಡೋರು ನಾವು ಅಂತ ಇಲ್ಲಿವರೆಗೂ ಆಗಿರೋದು. ಮುಂದೆ ಹೆಂಗೆ ತಾಂಡೋಗುತ್ತೆ ಜೀವನ ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ನನ್ನ ಚಿತ್ರಗಳನ್ನ ನಾನೇ ಅವಲೋಕನ ಮಾಡಿದಾಗ ನಾನು ಹೆಚ್ಚು ಒಂದು ಸ್ವಲ್ಪ ರಿಯಾಲಿಟಿ ಕಡೆಗೆ ಗಮನ ಕೊಟ್ಟಿದ್ದೀನಿ. ಅದು ರಿಯಾಲಿಟಿ ಕಡೆ ಗಮನ ಕೊಟ್ಟಿರೋದಕ್ಕೆ ಕಾರಣ ಏನಂತಂದರೆ, ನಾನು ತುಂಬ ರಿಲೇಟ್ ಆಗಿಬಿಡ್ತೀನಿ ಯಾವುದೇ ಒಂದು ನನ್ನ ಕತೆಗಳು ತಗೊಂಡಾಗ. ನನ್ನ ಮೊದಲನೇ ಸಿನಿಮಾ ಮೌನಿ, ಅದು ಒಂದು ಕೃಷಿ ವ್ಯಾಪಾರ ಹಿನ್ನೆಲೆ. ನನ್ನ ಮನೆ, ನಮ್ಮಪ್ಪ ಕೂಡ ತೆಂಗಿನಕಾಯಿ ವ್ಯಾಪಾರದವರು, ನಾವು ಕೃಷಿ ವ್ಯಾಪಾರಸ್ಥ

0: ಕುಟುಂಬನಂದು. ನಮ್ಮದು ತೆಂಗಿನಕಾಯಿ ಅಂಗಡಿ ಈಗಲೂ ಬೆಂಗಳೂರಲ್ಲಿ ಇದೆ. ಸೊ ಹಾಗಾಗಿ ನಾವು ಆ ಕೃಷಿ ವ್ಯಾಪಾರಸ್ಥ ಕುಟುಂಬದಿಂದ ಬಂದಿದ್ದರಿಂದ ಆ ಮೌನಿ ಆ ಕಥೆಯಲ್ಲಿ ಅಪ್ಪಣ್ಣ ಭಟ್ಟ ಕುಪ್ಪಣ್ಣ ಭಟ್ಟ ಇದು ನನಗೆ ನನ್ನ ಮನೆ ನನ್ನ ಇದನ್ನು ನೋಡಿದಾಗೆ ಅನಿಸ್ತಿತ್ತದು. ಹಾಗಾಗಿ ಆ ಒಂದು ವ್ಯವಸ್ಥೆ ಮತ್ತು ಒಂದು ಸಣ್ಣ ಕೃಷಿಕ ವ್ಯಾಪಾರ ಮಾಡೋಕ್ಕೆ ಹೋದರೆ ಏನೇನೆಲ್ಲ ವ್ಯವಸ್ಥೆ ತೊಡಕಾಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿತ್ತದು.
1: ನಿನ್ ದನಕ್ಕೇನಾರು ವ್ಯವಸ್ಥೆ ಮಾಡೋ ಮಾರಾಯ, ಅಪ್ಪನ ಬಟ್ಟನ್ ಗದ್ದೆಗೆ ನುಗ್ಗಿತ್ತು, ನಾನೇ ಅಟ್ಕೊಂಡ್ ಬಂದೆ.
2: ನಿನಗೆ ಯಾಕೆ ಬೇಕಿತ್ತು ಔಸಾಬರಿ, ಅಲ್ಲೇ ಮೇಯಕ್ ಬಿಡಬೇಕಾಗಿತ್ತು.
1: ಹ್ಮ್, ಅಲ್ಲೇ ಬಿಟ್ಟಿದ್ರೆ ಅಪ್ಪನ ಬಟ್ಟ ದೊಡ್ಡಿಗಟ್ಟಿರ್ತಿದ್ದ, ದುಡ್ಡು ಕೊಟ್ಟು ಬಿಡಿಸ್ಕೋಬೇಕಿತ್ತು.
2: ದೊಡ್ಡಿಗಟ್ಟನಂತ ಅಟ್ಬೇಕಾಗಿತ್ತು ನೋಡ್ತಿದ್ದೆ, ಅಷ್ಟು ಧೈರ್ಯ ಇದೆಯಾ ಅವನಿಗೆ? ಅವನ ಗದ್ದೆಗೆ ಬೇಲಿ ಹಾಕಿಸ್ಕೊಳಕ್ ಏನಂತ ರೋಗ ಅವನಿಗೆ? ಘಟ್ಟದ ಕೆಳಗಿಂದ ಗೆಂಡಿ ಹಿಡ್ಕೊಂಡ್ ಬಂದ ಅವನಿಗೆ ಇತ್ತಿತ್ತಲಾಗೆ ಅಹಂಕಾರ ನೆತ್ತಿಗಳ್ರಿ. ಮಠದ ಬಿಟ್ಟಿ ಕುಳಿ ತಿಂದ್ರೆ ಇನ್ನೇನಾಗುತ್ತೆ?
1: ಅವನ್ ಘಟ್ಟದ ಕೆಳಗಿಂದ ಬಂದವನಾದ್ರೆ ನೀನೇನ್ ಮಹಾ ಘಟ್ಟದ ಮೇಲಿಂದ ಉದುರದ್ಯಾ? ಇಬ್ರು ಒಟ್ಕೆನಲ್ವಾ ಬಂದಿದ್ದು, ನೀನ್ ತಿನ್ನೋದು ಮಠದ ಅಂಜಲೆ ತೆಗತ. ಅವನ್ ಉದ್ದಾರ ಅದ ನೀನ್ ನೋಡ್ರೆ ಹೀಗೆ ಮೇಲ್ ಬರ್ಲೇ ಇಲ್ಲ. ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ?
2: ಏ ಭಾಗಿರತಿ, ಆ ದನ ನೋಡ್ಕೊಳ್ಳೋದ್ ಬಿಟ್ಟು ಎಲ್ಲಿ ಹಡವೆ ತಿರ್ಗಕ್ ಹೋಗಿದ್ದೆ?
1: ಹೌದು, ಮಠಕ್ಕಿನಾರ ಹೋಗಿದ್ಯಾ?
2: ನಾನ್ಯಾಕ್ ಮಠಕ್ ಹೋಗ್ ಸಾಯಿಲಿ, ಆ ಮಠ ಚಾಕ್ರಿ ಮಾಡಕ್ ಇದಾನಲ್ಲ ಅಪ್ಪಣ್ಣ.
1: ಹೇ ಕುಪ್ಪಣ್ಣ, ನಂಗೂ ಒಂದ್ ಕಾಯಿ ಕೊಡ, ನಾಳೆ ಹಬ್ಬಲೇನ?
2: ನಿನಗೆ ಹಿಂದಿಲ್ಲ ಮುಂದಿಲ್ಲ, ನಿನಗೆಂತ ಹಬ್ಬನೇ? ಗೌರ ಸಿಗಿದ್ದಕ್ಕ ಒಂದ್ ನಾಲ್ಕು ಕಾಯಿ ಕೊಟ್ಟು ಕಳ್ಸು ನೋಡಿಲೆ, ಮತ್ ಹೋಗ ಹೇತ್ಲಾಂಡಿ ಮುಂದ್ ಕೈ ಚಾಚ್ಬೇಡ.
0: ದೂರದರ್ಶನದಲ್ಲಿ ಕಡೆಪಕ್ಷ ತಿಂಗಳಿಗೆ ಒಂದ್ಸರಿ ಆದರೂ ಟೆಲಿಕಾಸ್ಟ್ ಆಗ್ತಿದೆ. ನನಗೊಂದು ಕಡಿಮೆ ಅಂದ್ರೆ ಒಂದು ಮೂರ್ ನಾಲ್ಕು ಫೋನ್ ಆದರೂ ಬರುತ್ತೆ, ಅದು ಎಂತ ಅದ್ಭುತವಾದ ಸಿನಿಮಾ ಇದು, ನೀವು ಯಾಕೆ ರಿಲೀಸ್ ಮಾಡಲಿಲ್ಲ, ಇದು ಈ ಥರದ ತುಂಬಾ ಕಾಲ.
3: ಹಾಗೆ ಕಾಡು ಬೆಳದಿಂಗಳು ಕೂಡ ಅಷ್ಟೇ, ಅವತ್ತಿಗೂ ಪ್ರಸ್ತುತ, ಇವತ್ತಿಗೂ ಪ್ರಸ್ತುತ.
0: ಹೌದು,
3: ದಿನ ಕಳೆದಂತೆ ಇನ್ನೂ ಹೆಚ್ಚು ಹೆಚ್ಚು ಆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ವೃದ್ಧಾಪ್ಯದ ಹಳ್ಳಿಗಳಿಂದ ಯುವಕರು ಬಂದ್ಬಿಡುವಂತಹ ಒಂದ್ ಸಮಯ
0: ಮೈಗ್ರೇಷನ್ ಅನ್ನೋದು ತುಂಬಾನೇ. ಅಂದ್ರೆ ಅನಂತಮೂರ್ತಿ ಅವರು ಯಾವಾಗಲೂ ಹೇಳ್ತಿದ್ರು ನನಗೆ, ಪ್ರಗತಿ ಅನ್ನೋದೇ ಸುಳ್ಳು ಕಣೆಯ ಅಂತ. ಅಂದರೆ ಈಗ ನಾವೊಂದು ಎ ಸಿ ರೂಮಲ್ಲಿ ಕೂತ್ಕೊಂಡ್ರೆ ಪ್ರಗತಿ, ನಾವೊಂದು ಎ ಸಿ ಕಾರಲ್ಲಿ ಓಡಾಡಿದ್ರೆ ಪ್ರಗತಿ, ನಾವು ಒಳ್ಳೊಳ್ಳೆ ರೋಡು ಬಿಲ್ಡಿಂಗ್ ಬಂದರೆ ಪ್ರಗತಿನ, ಮನುಷ್ಯನ ವಿಕಾಸನೇ ಆಗ್ತಾ ಇಲ್ಲ ಇಲ್ಲಿ. ಸೊ ಅಂಥದ್ದಕ್ಕೆ ಒತ್ತು ಕೊಡ್ದಲೇ ಒಂದು ಕೇವಲ ಮೆಟೀರಿಯಲಿಸ್ಟಿಕ್ ಆದ ಅಪ್ರೋಚ್ ಇದೆ ಇವತ್ತು ಪ್ರಗತಿ ಅಂದರೆ ಕಾಡ ಬೆಳೆದಿಂಗಳು, ಹಳ್ಳಿಗಳು ವೃದ್ಧಾಶ್ರಮ ಆಗ್ತಿದೆ ಅಂತ. ಇದು ನಿಮ್ಗೆ ಈಗ ನಂದು ಅದೇ ಪರಿಸ್ಥಿತಿ. ನನ್ನ ತಾಯಿ 90 ವರ್ಷ ಬೆಂಗಳೂರಿಗೆ ಬರಲ್ಲ, ನಾವು ಬಾಲ್ಕೆರೆಗೆ ಹೋಗೋಕ್ಕಾಗಲ್ಲ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ಈಗ. ನಮಗೂ ಕಷ್ಟ, ಅಮ್ಮಂಗೆ ಅಡುಗೆ ಮಾಡಬೇಕು ಯಾರು, ಅವರು ವಯಸ್ಸಾಗಿದೆ, ಅವರ ಕೋಪಗಳು ಅವರ ಆಲೋಚನೆಗಳು.
3: ಇದು ಕಾಡು ಬೆಳದಿಂಗಳು ಕಥೆ ಆದರೆ ಒಂದೊಂದ್ಸರಿ ಅದನ್ನೇ ವಿಸ್ತಾರ ಮಾಡೋದಾದ್ರೆ ಇವತ್ತು ನಗರಗಳು ಕೂಡ ಹಾಗಾಗ್ತಾ ಇದೆ. ಈಗ ಇಲ್ಲಿರುವ ಓದಿದ ಇಂಜಿನಿಯರ್ಗಳು ಡಾಕ್ಟರ್ಗಳು ಎಲ್ಲ US ಹೋಗು ಲಂಡನ್ ಹೋಗು ಅಂತ ಹೋದಾಗ ನಗರದಲ್ಲಿ ಇರುವ ಪೇರೆಂಟ್ಸ್ ಮತ್ತೆ ನಾತ್ರೆ.
0: ಅದೇ, ಅದು ಅದು ಸಾಂಕೇತಿಕವಾಗಿದೆ ಅಷ್ಟೇನೆ, ಅದು ಅದು ಅವತ್ತು ಇತ್ತು ಇವತ್ತು ಇದೆ ಮುಂದೇನೂ ಇರುತ್ತೆ. ಹಂಗಾಗಿ ಈಗ ನಾವು ಮಕ್ಕಳು, ಈಗ ನಾನು ತಂದೆ ಸ್ಥಾನದಲ್ಲಿ ಇದ್ದೀನಿ, ಈಗ ಈಗ ನಮ್ಮ ಮಕ್ಕಳದ್ದು ಓದ್ಸಿದ್ದೆ ತಪ್ಪ. ಹೌದು, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋದು ನಮಗೆ ತುಂಬಾ ಒಂದು ಮಹತ್ವದ ಉದ್ದೇಶ ಇರ್ತದೆ. ಶಿಕ್ಷಣ ಕೊಟ್ಟ ತಕ್ಷಣ ಅವ್ರು ನಮ್ಮ ಕೈಲಿ ಇರೋದೇ ಇಲ್ಲ, ನಾವು ಇದಕ್ಕೆ ಮಾಡಿದ್ವ ಅನ್ನಂಗಾಗತ್ತೆ. ಆದ್ರೂ ಸಮಾಜದಲ್ಲಿ ಅದು ನಡ್ಕೊಂಡ್ ಬರ್ತಿದೆ, ಮುಂದೇನಾಗುತ್ತೋ ಒಂದು ಅಂದ್ರೆ ಅಷ್ಟು ಅನ್ಸರ್ಟನ್ಟಿ ಇದೆ ಇವಾಗ ನಮ್ಗು ಅವ್ರಗಳಿಗೂ ಮಕ್ಕಳನ್ನ ನಾವು ಹಿಂಗೆ ಇರಿ ಹಂಗೆ ಇರಿ ಅಂತ ಹೇಳಕ್ ಆಗದೇ ಇರುವಂತ ಒಂದು ಪರಿಸ್ಥಿತಿನೂ ಇದೆ. ವಿತ್ ಆಲ್ ದಟ್ ಏನ್ ಬರುತ್ತೆ ಅದನ್ನ ನಡ್ಸ್ಕೊಂಡು ಹೋಗ್ಲೇಬೇಕು. ಇವಾಗ
3: ಆತ್ಮ ನಿವೇದನೆ ಇರ್ಬೋದು, ನಾವೆಲ್ಲರೂ ಒಂದೇ ಶಿಕಾರಿ ಕಲಾಂತರಂಗ, ನೀವೇ ಹೇಳಿದ್ರಿ ದೂರದರ್ಶನನೇ ನನಗೆ ಅಲ್ಲಿನ ಪ್ರಾಡಕ್ಟ್ ಅಂತ. ಆ ಎಲ್ಲ ಅತ್ಯುತ್ತಮ ಧಾರಾವಾಹಿಗಳನ್ನ ಮಾಡಿದ್ರಿ, ಆಮೇಲೆ ಮೌನಿ, ಕಾಡ ಬೆಳದಿಂಗಳು, ಇತ್ತೀಚೆಗೆ ನಾನು ಅವನಲ್ಲ ಅವಳು, ಅದು ಕೂಡ ಬಹಳ ಸದ್ದು ಮಾಡ್ತು. ಮತ್ತೆ ಬಹಳ ವಿಶೇಷವಾದ ಒಂದು ಟಾಪಿಕ್ ಅದು. ನೀವು ತಗೊಂಡಿರೋ ಮೂರು ಸಬ್ಜೆಕ್ಟ್ಸ್ ಅದೇ ತರದೇನೆ, ಮತ್ತೆ ಎಲ್ಲಾ ಚಿತ್ರಗಳಿಗೂ ಪ್ರಶಸ್ತಿಗಳು ನಿಮ್ಮನ್ನ ಹುಡ್ಕೊಂಡು ಬಂದು ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ ಸರ್ ನಿಮ್ಮ ಜೊತೆಗೆ ಮಾತಾಡೋದು. ಈಗ ಈ ಧಾರಾವಾಹಿಗಳನ್ನ ನಾನು ಒಂದ್ ಹಂತದಲ್ಲಿ ಮಾಡೋದನ್ನ ನಿಲ್ಲಿಸ್ದೆ, ನನಗೆ ಯಾಕೋ ಇತ್ತೀಚಿನ ವ್ಯವಸ್ಥೆಗಳು ಹಿತ ಅಂತ ಅನ್ನಿಸ್ತಿಲ್ಲ ಅಂತ ನೀವೆಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರಿ. ಈ ಏನಾಗ್ತಾ ಇದೆ ಸರ್ ವ್ಯವಸ್ಥೆ, ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅನ್ಸುತ್ತೆ ಈಗ ಈ ವ್ಯವಸ್ಥೆಯಲ್ಲಿ, ಅಂದ್ರೆ ಸಿನಿಮಾ ನಿರ್ಮಾಣಕ್ಕೆ ಅಂದ್ರೆ ಪರ್ಟೈನಿಂಗ್ ಆಗಿ ಇಟ್ಕೊಂಡ್ರೆ
0: ಸಿನಿಮಾ ಅಲ್ಲಿ ಅಂದ್ರೆ ಈಗ ಒಂದು ಸಿನಿಮಾ ಕೂಡ ಮಾಧ್ಯಮನೇ, ಟಿವಿ ಕೂಡ ಒಂದು ಮಾಧ್ಯಮನೇ. ಮಾಧ್ಯಮಗಳು ಉದ್ಯಮ ಆಗಿರೋದ್ರಿಂದ ಒಂದಷ್ಟು ಸಂಕಟ ಆಗುತ್ತೆ. ಬಟ್ ಅದು ಕೂಡ ಉದ್ಯಮದ ಸ್ವರೂಪ ಬಿಟ್ಟು ನಾವು ಮಾಧ್ಯಮ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಈಗ ಅಂತ. ಅದು ಒಂದು ವಾಸ್ತವನೇ. ಅದು ವಿತ್ ಆಲ್ ದಟ್ ನಮ್ಗೇನಾಗ್ತಿದೆ, ವ್ಯಾವಹಾರಿಕವಾಗಿ ಹಣ ಹಾಕಿದವನಿಗೆ ಹಣ ಬರಲೇಬೇಕು ಅದು. ಆದರೆ ಈ ಕೊಳ್ಳುವಾಕ ಸಂಸ್ಕೃತಿಯಲ್ಲಿ ನಾವಿದೀವಿ ಇವಾಗ, ಎಲ್ಲದನ್ನು ಬೇಕು ಅಂತ. ಅದಕ್ಕೆ ಒಂದು ಇತಿಮಿತಿನೇ ಇಲ್ಲ ನಮಗೆ. ಸಮಸ್ಯೆ ಆಗ್ತಿರೋದು ಅಲ್ಲಿ. ಒಂದು ಹಿಂದೆನೂ ಇತ್ತಲ್ಲ, ಪತ್ರಿಕೆಗಳಿತ್ತು ಹಿಂದೆ, ಪತ್ರಿಕೆಗಳಿಗೆ ಅದರದೇ ಆದ ಒಂದು ಘನತೆ ಇತ್ತು. ಇವತ್ತು ಪತ್ರಿಕೆಗಳು ಅಂತಂದ್ರೆ ಒಂಥರ ಹರಾಜಿಗೆ ಬಂದ್ಬಿಟ್ಟಿತ್ತು.
3: ಅಂದ್ರೆ
0: ಜಾಹೀರಾತು ಕಾಸಿಗಾಗಿ ಸುದ್ದಿ ಅನ್ನೋದು ಅಫಿಷಿಯಲ್ ಆಗೋಯ್ತು ಈಗ. ಅಂದ್ರೆ ಅದನ್ನ ನೀವು ದುಡ್ಡು ಕೊಟ್ರೆ ಸುದ್ದಿ ಮಾಡ್ತಾರೆ, ಆ್ಯಡ್ ಹಾಕಲ್ಲ, ಸುದ್ದಿ ಮಾಡ್ತಾರೆ. ಅಂತ ಒಂದು ಕಾಲದಲ್ಲಿ ಇದೀವಿ ಈಗ ನಾವು. ಹಾಗಾಗಿ ಧಾರಾವಾಹಿಗಳದ್ದು ಅದೇ ಪರಿಸ್ಥಿತಿ ಈಗ. ಅಂದ್ರೆ ನಾನು ಟಿ ಆರ್ ಪಿ ಇವಾಗ ಅದು ಗಲಾಟೆ ಶುರು ಆಗಿದೆ ಅಲ್ಲೇ. ಆ ಟಿ ಆರ್ ಪಿ ಇದ್ರೊಳಗೆ ನಾವು ಕಳೆದು ಹೋದ್ವಿ. ಅಂದ್ರೆ ನಿಜವಾಗ ನಾವು ಏನೋ ಮಾಡಕ್ ಹೋಗ್ತಿದ್ದಾಗ ಅದು ಅವ್ರ ಮುಂದೆ ನಾವು ನಿಲ್ಲಕ್ಕಾಗ್ಲಿಲ್ಲ. ಆಮೇಲೆ ಅಂತ ಪರಿಸ್ಥಿತಿ ನನಗೆ ಇಷ್ಟ ಇಲ್ಲ. ನನಗೆ ಸಿನಿಮಾ ಅಥವಾ ಧಾರಾವಾಹಿ ಒಂದೇ ಅಲ್ಲ ಬದುಕಲಿಕ್ಕೆ. ನಾನು ಬೇರೆ ಬೇರೆ ಏನೇನೋ ಮಾಡ್ತಿರೋದ್ರಿಂದ ನನ್ನ ಮನಸ್ಸಿಗೆ ಹಿತ ಇಲ್ಲದೆ ಇರೋದನ್ನ ನಾನು ಮಾಡೋದು ಬೇಡ ಅಂತ ಸಣ್ಣ ಪುಟ್ಟದಾಗಿ ಇದ್ದೀನಿ ಅಲ್ಲಿ ಇಲ್ಲಿ. ನಾನು ರವಿಗರಣಿ ಹಿನ್ನೆಲೆಯಲ್ಲಿ ಇದ್ದೀನಿ. ರವಿಗರಣಿ ಅವ್ರ ಜೊತೆ ನಾನು ಸತತವಾಗಿ ಅವ್ರ ಜೊತೆ ಪ್ರಾಜೆಕ್ಟ್ಗಳಲ್ಲಿ ಯಾವಾಗಲೂ ಭಾಗಿಯಾಗಿರ್ತೀನಿ. ಅದ್ ಬಿಟ್ರೆ ಇನ್ನು ಅಂದ್ರೆ ಮುಂಚೂಣಿಯಲ್ಲಿ ಇದ್ಕೊಂಡು ಮಾಡುವ ಮನಸ್ಥಿತಿಯಲ್ಲೂ ಇಲ್ಲ. ದೈಹಿಕವಾಗೂ ಆಗಲ್ಲ ಈಗ. ಅದು ಫ್ಯಾಕ್ಟ್ರಿ ತರ ಆಗೋಗಿದೆ. ಬೆಳಿಗ್ಗೆ 6 ಗಂಟೆ ಬಿಟ್ಟು 11 ಗಂಟೆಗೆ ಹೋಗೋದು ಆಗಲ್ಲ.
3: ಕಲಾವಿದರ ಸ್ಥಿತಿ ಏನಾಗುತ್ತೆ ಸರ್ ಈ ತರ ಆಗ್ಬಿಟ್ರೆ?
0: ಅಲ್ಲ,
3: ಈಗ ನೀವು ಒಂದಷ್ಟು ಕಾಲ ಮಾಡಿದಿರಿ, ಒಂದು ನಂಗೊಂದು ತೃಪ್ತಿ ಇದೆ ಸಾಕಪ್ಪ ಅಂತ ನೀವು ಅಟ್ಲೀಸ್ಟ್ ಹಿಂದೆ ಸರಿಯುವಂತಹ ಸ್ಥಿತಿನಾದ್ರೂ ನಮಗಿದ್ರೆ ನಾವು ಸರಿಬಹುದು. ಅಲ್ಲೇ ಬದುಕಬೇಕು, ಅಲ್ಲೇ ಬಾಳ್ಬೇಕು, ಇಲ್ಲೇ ನನಗೆ ಅನ್ನ ಹುಟ್ಟಬೇಕು ಅನ್ಕೊಂಡಿರೋ ಒಬ್ಬ ನಿಜವಾದ ಕಲಾವಿದ, ಅವನು ಏನಾಗ್ತಾನೆ ಸರ್ ಈಗ?
0: ಇವತ್ತಿನ ನಮ್ಮ ದೇಶದ ಸ್ಥಿತಿಯಲ್ಲಿ ಕಲಾವಿದರುಗಳು ನಾನು ಕಲೆಯಿಂದಲೇ ಬದುಕ್ತೀನಿ ಅಂತ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ನನ್ನ ಅದು ದೃಢವಾದ ನಂಬಿಕೆ ಕೂಡ. ಕಲೆಯ ಜೊತೆಗೆ ಇನ್ನೊಂದಷ್ಟು ಬದುಕಿಗಾಗಿ ಒಂದಷ್ಟು ಏನಾದರೂ ಮಾಡ್ಕೊಳ್ಳೇಬೇಕು ನೀವು. ನಾವು ಧಾರಾವಾಹಿನೇ ಮಾಡ್ಕೊಂಡಿರ್ತೀವಿ, ಆ್ಯಕ್ಟಿಂಗೇ ಮಾಡ್ಕೊಂಡಿರ್ತೀವಿ, ನಿರ್ದೇಶನೇ ಮಾಡ್ಕೊಂಡಿರ್ತೀವಿ ಅಂದವರು ತುಂಬ ಜನ ಕಳೆದೇ ಹೋಗ್ಬಿಟ್ರು. ಒಂದಷ್ಟು ಬೇರೆ ಬೇರೆ ಕಡೆಗಿದ್ದವರು ಇವತ್ತು ಮುಂಚೂಣಿಯಲ್ಲಿ ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ.
3: ಅಂದ್ರೆ ಇದು ಒಂದು ಸ್ಥಿತ್ಯಂತರ. ಮತ್ತೆ ಈ 20 ವರ್ಷದ ಅವಧಿಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋದ್ರು, ಹೇಗೆ ಹುಟ್ಟಿದ್ರು, ಹೇಗೆ ಬೆಳೆದ್ರು ಅನ್ನುವಂಥದ್ದು ಒಂದನ್ನ ನಾವು ಗಮನಿಸಬಹುದೇನೋ ಅಂತ. ಬಟ್ ಈವಾಗ ಹುಟ್ಟಿ ಇನ್ನು 10 ವರ್ಷ 20 ವರ್ಷ ಮುಂದೆ ಹೋಗೋರನ್ನ ನಾವು ಊಹೆ ಮಾಡಿದ್ರೆ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ.
0: ಅಂದ್ರೆ ಇವತ್ತು ಮಾಧ್ಯಮ ಅನ್ನೋದು ಕೇವಲ ನಮ್ಗೀಗ ಇನ್ನು ತುಂಬಾ ಚೆನ್ನಾಗಿ ಅಂದ್ರೆ ನಾವು ಸಿನಿಮಾ ನೋಡ್ಬೇಕಂದ್ರೆ ಟೆಂಟ್ಗೆ ಹೋಗ್ಬೇಕಿತ್ತು, 50 ಪೈಸೆ ಕೊಟ್ಟು ಟೆಂಟಲ್ಲಿ ಕುತ್ಕೊಂಡು ನೋಡ್ಬೇಕಿತ್ತು. ಅದು ಮುಂದೆ ಕುತ್ಕೊಂಡು ಪರದೆಗೂ ಒಂದು 5-6 ಅಡಿ ಡಿಫ್ರೆನ್ಸ್ ಅಲ್ಲಿ ಇರೋದು, ಹಿಂಗೆ ಕೈಯ ಮುಖ ಎತ್ತಿ ನೋಡ್ತಾ ಇದ್ದಿದ್ದ ಕಾಲ ಇತ್ತು. ಇವತ್ತು ನಿಮ್ಮ ಅಂಗೈಗೆ ಬಂದಿದೆ ಅದು, ನಿಮ್ಮ ಅಂಗೈಯಲ್ಲಿದೆ. ಇವತ್ತು ಸಿನಿಮಾ ಆಗ್ಬೋದು, ಎಲ್ಲ ಮಾಧ್ಯಮನು ನಿಮ್ಮ ಅಂಗೈಯಲ್ಲಿದೆ. ಹಂಗಾಗಿ ಇವತ್ತು ಆ ಮಾಧ್ಯಮವನ್ನ ಹೇಗೆ ಬಳಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾನು ತುಂಬಾ ಕಡೆ ಹೇಳ್ತಾ ಬಂದಿದ್ದೀನಿ. ಇವತ್ತು ಈ ಟ್ರಾನ್ಸಿಷನ್ ಇದೆಯಲ್ಲ, ನಮ್ಗಳಿಗಂತೂ ಒಂಥರ ಕೋತಿ ಕೈಲಿ ಮಾಣಿಕ್ಯ ಅನ್ನೋ ತರ ಆಗೋಗಿದೆ ಅದು. ನಾವು ಅದ್ ಮಿಸ್ಯೂಸ್ ಆಗ್ತಿದೆ ಬಿಟ್ರೆ ಯೂಸ್ ಆಗ್ತಿರೋದು ಕೇವಲ 5%. 95% ಭಾಗ ಮಿಸ್ಯೂಸ್ ಆಗ್ತಿದೆ ಇವತ್ತು.
3: ಒಂದು 20 ವರ್ಷದ ಅವಧಿಯನ್ನ ನಾವು ಸುಮ್ನೆ ಹಂಗೆ ಅವಲೋಕನ ಮಾಡಿದಾಗ, ಓಕೆ ಈಗ ನಾವು 50 ಪೈಸಾ ಟಿಕೆಟ್ ತಗೊಂಡು ಟೆಂಟ್ರಿ ಹೋಗ್ತಾ ಇದ್ದಂತವ್ರು ಇವತ್ತು ಈ ಒಂದು ಸ್ಥಿತಿ ನಾವು ಬಂದಿದೀವಿ ಅಂತ ಒಂದು ಅವಲೋಕನ ಮಾಡ್ತೀವಿ. ಅದೇ ಇನ್ 20 ವರ್ಷಕ್ಕೆ ಏನಾಗಬಹುದು ಅಂತ ಸುಮ್ನೆ ಹಾಗೆ ನೀವೊಂದು ನಿರ್ದೇಶಕರಾಗಿ ಒಂದು ಕಲ್ಪನೆ ಮಾಡಿದ್ರೆ,
0: 92-93 ನಳಿನಿ ರಾಮಣ್ಣ ಅಂತ ಒಬ್ರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇದ್ರು, ಆ ಮೇಡಮ್ ಒಂದು ಎಪಿಸೋಡ್ ಮಾಡ್ಕೊಂಡು ಕೊಟ್ರು. ನನ್ನ ಸ್ನೇಹಿತರು, ನಂದಲ್ಲ ಅದು, ಸ್ನೇಹಿತರು ಕೊಟ್ರು. ಅದರಲ್ಲಿ ಒಂದು ಚೂಡಿದಾರ ಹಾಕಿದ್ದು, ಅದು ವೇಲ್ ಹಾಕಿರ್ಲಿಲ್ಲ ಅವಾಗ. ಆ ವೇಲ್ ಹಾಕಿಲ್ಲ ಅಂತೇಳಿ ಪ್ರೋಗ್ರಾಮ್ ರಿಜೆಕ್ಟ್ ಮಾಡಿದ್ರು ಅವಾಗ. ಅದು ನಮ್ಗೆ ಎಲ್ಲರಿಗೂ ಅವತ್ತು ಒಂಥರ ಪಾಠ ಅದು. 93 ಅನ್ಸುತ್ತೆ ಅದು. ಒಕ್ಕೊಂತಾ ಇದ್ವಿ ನಾವು, ಆ ಬದಲಾವಣೆಗೆ ಒಕ್ಕೊಂತಿದ್ವಿ. ಮುಂದೆ ಬದಲಾವಣೆಯನ್ನು ನಾವು ಒಪ್ಕೊಳ್ತಲೇನೆ ನಮ್ಮ ತನವನ್ನು ಬಿಡದಲೆ ಆ ಜಾಗೃತಿಯನ್ನು ನಾವು ಯಾವುದೇ ಒಂದು ಲಾ ಮಾಡಿ ಹೇರ್ಲಿಕ್ಕಾಗಲ್ಲ.
3: ಬೆಳೆಸಬೇಕು,
0: ಬೆಳೆಸಬೇಕಾದ್ದು ಆಯಾ ಮನೆಗೆ ಸಂಬಂಧಪಟ್ಟಂಥದ್ದು.

0: ಕೆಲಸವು ಮುಂದೆ.
1: ನಮ್ಮ ಭಾಷೆನೆ ಕಳ್ಕೊಂಡ್ ಬಿಡ್ತಿದೀವಿ ನಾವು ಅಂತ ಅನ್ಸಲ್ವಾ ಸರ್? ನಿಮ್ಗೆ
2: ಭಾಷೆ ಕಳ್ದೋಗ್ತಿಲ್ಲ ಅಂತಲೂ ಅನ್ಸುತ್ತೆ ಒಂದೊಂದ್ಸರಿ. ಯಾಕೆಂದ್ರೆ ಇವತ್ತು ಎಲ್ಲ ಒಂದ್ ಕಡೆಗೆ ಭಾಷೆ, ಮೊನ್ನೆ ಪುತ್ತೂರ್ಗೆ ಹೋಗಿದ್ವಿ, ಅಲ್ಲಿ ಹಂಗೆ ಇದು ಬಂತು, ಈ ಆರ್ಜೆಗಳು ಎಲ್ಲ ಸ್ವಲ್ಪ ಭಾಷೆನ ಹಾಳು ಮಾಡ್ತಿದ್ದಾರೆ ಅಂತ. ಅದೇ ಅದನ್ನ ಅವ್ರುಗಳು ಹೇಳೋದು. ಈಗ ಮಂಗಳೂರಲ್ಲೂ ಎಫ್ ಎಂ ಸ್ಟೇಷನ್ ಇದೆ, ಅಲ್ಲೊಬ್ಬ ಆರ್ಜೆನ ಬಂದಿದ್ದು, ನೀವು ಮಂಗಳೂರು ಸ್ಟೇಷನ್ ಕೇಳಿದ್ದೀರಾ ಅಂದ್ರು. ಇಲ್ಲ ಅಂತ ಅಂದ್ವಿ. ಆ ಮಂಗಳೂರು ಸ್ಟೇಷನಲ್ಲೇ ಸ್ಪಷ್ಟವಾದ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ. ಬೆಂಗಳೂರಿನಲ್ಲಿ ಕೆಲವು ಆ ಥರದ ಚಾನೆಲ್ಗಳು ಜಾಸ್ತಿ ಇದಾವೆ, ಹಾಗಾಗಿ ಅವನ್ನ ನಂಬಿಕೊಂಡು ನಾವು ಕನ್ನಡ ಹಾಳಾಯ್ತು ಅನ್ನೋದಕ್ಕಿಂತಲೂ ಇರೋದನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು.
1: ಎಲ್ಲೋ ಒಂದ್ ಕಡೆ ನಾವು ಪ್ರೇಕ್ಷಕರನ್ನ ವಿಭಾಗ ಮಾಡಿ ವರ್ಗವನ್ನ ಸೃಷ್ಟಿ ಮಾಡ್ತಿದೀವಿ ಅಂತ ಅನ್ಸುತ್ತಾ? ಪ್ರೇಕ್ಷಕ ವರ್ಗ ಡಿಫ್ರೆಂಟ್
2: ಇಲ್ಲ, ಈಗ
1: ಇವರೇ ನನ್ ಸಿನಿಮಾ ನೋಡೋರು ಇವರೇ.
2: ಅದು ಒಂದ್ ಕಾಲ ಇತ್ತು. ಈಗ ಕಳೆದ 2-3 ವರ್ಷದಲ್ಲಿ ಅದು ಬದಲಾಗಿದೆ. ನಿಮ್ ಫಾರ್ ಎಕ್ಸಾಂಪಲ್, ನಾನು ಅವನಲ್ಲ, ಅವಳು ಪ್ರಶಸ್ತಿ ಪಡೆದ ಸಿನಿಮಾಗಳು ಜನ ಬರಲ್ಲ ಅಂತ ಇತ್ತು. ಅಂಥದ್ದು ನಾನು ಅವನಲ್ಲ ಅವಳು ಸಿನಿಮಾ ಬೆಂಗಳೂರಿನಲ್ಲಿ 7 ವಾರ ಓಡ್ತು. ಅದು ಹೆಂಗೆ ಸಾಧ್ಯ ಆಯಿತು? ಸೊ ಅದು ಸಾಧ್ಯತೆ ಇದೆ. ಅದ್ರ ಜೊತೆಗೆ ಕಳೆದ ನೀವು 2-3 ವರ್ಷದೊಳಗೆ ಇತ್ತೀಚಿನ ಇದು ತೊಗೊಂಡ್ರೆ ತಿಥಿ, ಒಂದು ಮೊಟ್ಟೆಯ ಕತೆ, ನಿಮ್ಗೆ ಈ ಥರದ್ದು ಒಂದು ಪರ್ಯಾಯ ಸಿನಿಮಾಗಳೇ ಇವು ಅನ್ಬೋದು. ಅದು ಸಿನಿಮಾ ಯಾವ ಸಿದ್ಧ ಸೂತ್ರಗಳಿಲ್ಲ ಅದರಲ್ಲಿ, ಆ ಥರದ ಸಿನಿಮಾಗಳು ಕೂಡ. ಆಮೇಲೆ ಇನ್ನೊಂದು ಯೂಟರ್ನ್ ಅನ್ನೋದು ಸಿನಿಮಾ, ಅಲ್ಲಿ ಪರ್ಯಾಯ ಸಿದ್ಧ ಸೂತ್ರಗಳಿಲ್ಲ. ಇವಕ್ಕೂ ಜನ ಬಂದಿದ್ದಾರೆ.
1: ಎಲ್ಲಾ ವರ್ಗದ ಪ್ರೇಕ್ಷಕರನ್ನು ಸೆಳೆಯೋದಕ್ಕೆ
2: ಸಾಧ್ಯ ಆಯ್ತು. ಹಾಗಾಗಿ ನೀವು ಇವಾಗ ಹೇಗೆ ಬಳಸ್ಕೊಂತೀರಿ ಮಾಧ್ಯಮವನ್ನ, ಹಾಗೆ ಅದು ನೀವು ಕೂಡ ಹೆಚ್ಚು ರೀಚ್ ಆಗ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಥಿಯೇಟರ್ ಒಂದೇ ಯಾಕೆ ಬೇಕು ನಮ್ಗೆ? ಇವಾಗ ನೆಟ್ಫ್ಲಿಕ್ಸ್ ಅಂತ ಬಂದಿದೆ, ವಿಮಿಯೋ ಅಂತ ಇದೆ, ತುಂಬಾ ಇದೆ
1: ವೆಬ್
2: ಸೀರೀಸ್.
1: ಹೌದು,
2: ನಿಮ್ ಹಿಂದಿನಲ್ಲಿ ವೆಬ್ ಸೀರೀಸ್ ತುಂಬಾ ಪಾಪ್ಯುಲರ್ ಇದೆ. ಕನ್ನಡದಲ್ಲಿ ಇನ್ನು ವೆಬ್ ಸೀರೀಸ್ ಅಷ್ಟು ಪಾಪ್ಯುಲರ್ ಆಗ್ಲಿಲ್ಲ, ಬಟ್ ಹಿಂದಿಯಲ್ಲಿ ತುಂಬಾ ಪಾಪ್ಯುಲರ್ ಇದೆ. ಸೊ ಹಿಂಗೆಲ್ಲ ಇರೋದ್ರಿಂದ ಇವಾಗ ಕಮರ್ಷಿಯಲ್ ಇದಕ್ಕೂ ಕೂಡ ನಮಗೆ ಬೇರೆ ಬೇರೆ ದಾರಿಗಳಿದೆ. ಸೊ ಹಾಗಾಗಿ ನಾವು ಹುಡುಕಿ ಅದನ್ನ ಸರಿಯಾದ ಇದ್ರೊಳಗೆ ನಾವು ಅಪ್ಡೇಟ್ ಆದ್ರೆ ಜನಗಳು ತಲುಪೋದು ತುಂಬಾ ಈಸಿ. ನಾನು ಅವನಲ್ಲ ಅವಳು ನಾವೊಂದು 500 ಕಾಲೇಜಲ್ಲಿ ಶೋ ಮಾಡಿರ್ಬೋದು ಅಕ್ರಾಸ್ ಕರ್ನಾಟಕ. ಇದರಲ್ಲಿ
1: ಔಟ್ ಸೈಡ್ ಫಾರಿನ್ ಕಂಟ್ರೀಸ್
2: ಅಲ್ಲೂ ತುಂಬಾ ಹೋಯ್ತು, ಅದು ತುಂಬಾ ಹೋಯ್ತು ಅದು. ಬಟ್ ಇಲ್ಲಿ ನಾವು ಅದನ್ನ ಒಂಥರ ನಾವು ಆಂದೋಲನ ತರದನ್ನೇ ಹೋದ್ವಿ. ಎಲ್ಲ ಯೂನಿವರ್ಸಿಟಿಗಳವರು ನಮ್ಗೆ ಅದಕ್ಕೆ ಅಪ್ರೂವಲ್ ಕೊಟ್ರು, ಇನ್ಕ್ಲೂಡಿಂಗ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ, VTU, ಮಂಗಳೂರು ಯೂನಿವರ್ಸಿಟಿ, ಎಲ್ಲ ಯಾವ ಇದು ಅದು ಅಂತಲ್ಲ, ಎಲ್ಲ ಯೂನಿವರ್ಸಿಟಿ ಅವರು ಅದನ್ನ ಅಪ್ರೂವ್ ಮಾಡಿದ್ರು, ಈ ಸಿನಿಮಾವನ್ನ ನೀವು ತೋರಿಸಿ ಅಂತ ಕಾಲೇಜ್ಗಳಲ್ಲಿ. ಅದನ್ನ ಇಟ್ಕೊಂಡು ನಾವು ಎಲ್ಲ ಕಾಲೇಜು ಮಾಡಿದ್ವಿ. ಇನ್ನೊಂದು ಹೆಮ್ಮೆ ವಿಚಾರ ಏನಂದ್ರೆ, ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ನಾವು ತೋರಿಸಿದ್ ಬೆಂಗಳೂರಿನಲ್ಲಿ, ಅಲ್ಲಿ ನೋಡಿದಂತ ಒಂದು ವಿದ್ಯಾರ್ಥಿ ಮೇಘನಾ ಅಂತ ಹೇಳ್ಬೇಕಾಕೆ, ಅದು ನಮ್ಮ ಸಿನಿಮಾ ಬಗ್ಗೆ ಒಂದು ಥೀಸಿಸ್ ಬರೆದು ಅದೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಅದೊಂದು ಸಿನಿಮಾ ಕಾಲೇಜ್ನಲ್ಲಿ ತೋರಿಸಿದ್ದಕ್ಕೆ ಸಾಧ್ಯ ಆಯ್ತು. ಅಂತ ಸಾಧ್ಯತೆಗಳು ಇದ್ದಾವಲ್ವಾ, ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡಿ. ನಮ್ಗೇನು ಸಿಕ್ತಿಲ್ಲ, ಥಿಯೇಟರ್ ಸಿಕ್ತಿಲ್ಲ, ಅದು ಇದು ಕತೆ ಹೇಳ್ಕೊಂಡೆ ಕೊರೋದ್ ಬೇಡ. ಇನ್ನ
1: ಒಂದು ಸರ್, ಈಗ ಮೂಲ ಮತ್ತೆ ಬಂಡವಾಳ ಅಂತ ನೋಡಿದಾಗ ನೀವು ಈ ತರಹ ಚಿತ್ರಗಳನ್ನ ನೀವು ಬೇರೆ ಬೇರೆ ಕಡೆ ತಗೊಂಡು ಹೋಗಿ ನೀವೇ ಹೋಗ್ಬೇಕು, ನೀವೇ ಬಂಡವಾಳ ಹಾಕ್ಬೇಕು, ನೀವೇ ಆರ್ಟಿಸ್ಟ್ ಗಳನ್ನ ಕರ್ಕೊಂಡು ಬರ್ಬೇಕು, ಶೂಟಿಂಗ್ ಮಾಡ್ಬೇಕು, ಏನೇ ಇಲ್ಲ, ಏನು ಖರ್ಚು ಮಾಡ್ತಿಲ್ಲಪ್ಪ ನಾನು, ಕಡಿಮೆ ಖರ್ಚಲ್ಲಿ ಅಂದ್ರೂ ಒಂದು ನಿಗದಿತ ಬಂಡವಾಳ ಬೇಕು, ಮತ್ತೆ ಅದನ್ನ ಇಷ್ಟ ಕಡೆ ತಗೊಂಡು ಹೋಗಕ್ಕೂ ನಿಮಗೆ ಹಣ ಬೇಕು. ಇಲ್ಲಿ ನಿಮ್ಗೆ ಏನು ಅದರಿಂದ ನಿಮ್ಗೆ ಏನ್ ಗಳಿಸಿದ್ರಿ?
2: ನಾನು ಪ್ರತಿಯೊಂದು ಕಾಲೇಜ್ನಲ್ಲೂ ಚಾರ್ಜ್ ಮಾಡಿದ್ವಿ, ಒಬ್ಬ ಸ್ಟೂಡೆಂಟ್ ₹10 ಕೊಡ್ಲೇಬೇಕು, ಕೊಡ್ಲಿಲ್ಲ ಅಂದ್ರೆ ಕೊಡಲ್ಲ ಸಿನಿಮಾನ. ಅದು ನೀವು ಹೇಳ್ಬೇಕಾಗತ್ತೆ, ಅದೊಂದು ಸಂಪ್ರದಾಯ ಇದೆ ನಮ್ಮಲ್ಲಿ. ಪ್ರಶಸ್ತಿ ಪಡೆದ ಸಿನಿಮಾಗಳು ಎಲ್ಲ ಪುಕ್ಸಾಟೆ ನೋಡೋದು ಅಂತ, ಅಂತದಕ್ಕೆ ನಾವು ಕೊಡ್ಲೇ ಇಲ್ರಿ. ತುಂಬಾ ಯಾವುದೋ ಒಂದು ಅಕಾಡೆಮಿಕ್ ಹಿನ್ನೆಲೆಯಲ್ಲಿ ಇದ್ದು ಕೊಟ್ಟಿದ್ದೀನಿ. ಅದು ಬಿಟ್ರೆ ನಾವು ಯಾವ್ದಾದ್ರು ನೋಡ್ಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ ಕನಿಷ್ಠ ಹಣ ನೀವು ಕೊಡ್ಲೇಬೇಕು ಅಂತ. ನಾವು ಎಲ್ಲಿಗೂ ಫ್ರೀ ಕೊಟ್ಟಿಲ್ಲ. ಆಮೇಲೆ ನಾವು ಯಾವ ಆರ್ಟಿಸ್ಟ್ ಇವ್ರನ್ನ ಕರ್ಕೊಂಡು ಬೇರೆ ದೇಶಕ್ಕೆ ಹೋದ್ರು ಅವ್ರ ದುಡ್ಡು ಕೊಟ್ಟು ಕರೆಸ್ಕೋಬೇಕು, ಬಿಟ್ರೆ ನಾವು ಹಾಕೊಂಡು ಹೋಗ್ಲಿಲ್ಲ. ಅಂಥದ್ದನ್ನ ನೀವು ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ಅದರ್ವೈಸ್ ನೀವು ಇನ್ನೂ ಅದೇ ಹಳೆಯ ಸಿಸ್ಟಮ್ ಅಲ್ಲಿ ಇದ್ರೆ ನೀವು ಪುಕ್ಸೈಟೇನೆ ಕರೀತಾರೆ, ಇಲ್ಲಿಂದ ನಾನು ಕಾರ್ ಪೆಟ್ರೋಲ್ ಹಾಕೊಂಡು ನಾನು ಹೋಗಿ ನಾನೇ ತೋರಿಸ್ಕೊಂಡು ಅವ್ರು ಹೇಳೋದೇನೋ ಕೇಳಿಸ್ಕೊಂಡು ಬರೋದು, ಅದಿಲ್ಲ, ಅದು ಮಾಡ್ಲಿಲ್ಲರಿ ನಾವು, ಮಾಡಬಾರ್ದು ಅಂತಲ್ಲೇನೆ. ಸುಮಾರು ಮೆಡಿಕಲ್, ಹೌದು, ನಾನು ಸುಮಾರು ಮೆಡಿಕಲ್ ಕಾಲೇಜ್ಗಳಲ್ಲಿ ಶೋ ಆಯ್ತು, ಅವ್ರಿಗೂ ಹೇಳಿದ್ವಿ ಅದನ್ನೇ. ಅಯ್ಯೋ ಅಂತೂ ವಂಡರ್ಫುಲ್ ಅದು, ಹೌದು ಅಂದ್ರೆ ಅದು ಒಂದು ಅನ್ನೋನ್ ಜಗತ್ತು ನಮ್ಗೆ. ಅದು ಮಂಗಳ ಮುಖಿಯರ ಕುಟುಂಬ ಏನಿದೆ ಅದು ಅನ್ನೋನ್ ಜಗತ್ತು ಅದು.

ನೋಡಿದ ತಕ್ಷಣ ಹಿಂಗಿದೆಯಾ ಅದು ಅಂತ. ಥಿಯೇಟರ್ಗಳಲ್ಲಿ ನಿಮಗೆ ನನಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಶೋಗೆ ಹೋಗ್ತಾ ಇದ್ವಿ ಫಸ್ಟ್ ವೀಕಲ್ಲಿ ಅಂತೂ ನಾವು ಹೋಗಿ ನೋಡೋಣ ಹೇಗಿರುತ್ತೆ ಪ್ರತಿಕ್ರಿಯೆ ಅಂತಲ್ಲಿ. ಸಿನಿಮಾ ಮುಗಿದ ತಕ್ಷಣ ನಾವು ಆ ಥರ ಕ್ಲಾಪ್ಸ್ ಎಲ್ಲ ಕೇಳಿಸ್ಕೊತಿದ್ದು ಫೆಸ್ಟಿವಲ್ಗಳಲ್ಲಿ. ಇಲ್ಲಿ ದುಡ್ಡು ಕೊಟ್ಟು ಬಂದು ನೋಡೋರು ಎದ್ದು ನಿಂತು ಕ್ಲಾಪ್ಸ್ ಹಾಕಿ ಹೋಗಿದ್ದು. ಸೊ ಅದು ನಮಗೆ ಅವಾಗ ಗೊತ್ತಾಯ್ತು, ಓ ಹಿಂಗೂ ಇದೆ ಅಂತ. ಸೊ ಆ ಥರದ್ದು ಇದೆ, ನಾವು ರೀಚ್ ಆಗೋಕ್ಕೆ ಮನ್ಸು ಮಾಡಬೇಕು, ಸ್ವಲ್ಪ ಮೈ ಚಳಿ ಬಿಟ್ಟು ಹೋಗಬೇಕು.

0: ಇನ್ನು ಕೆಲವು ವರ್ಷಗಳಲ್ಲಿ ಅದು ಥಿಯೇಟರ್ಗಳು ಅಸ್ತಿತ್ವಕ್ಕೆ ಒಂದು ಪ್ರಶ್ನೆ ಆಗ್ತಿದೆ. ಇವಾಗ ಎಲ್ಲ ಮನೆಗಳಲ್ಲಿ ಹೋಮ್ ಥಿಯೇಟರ್ಗಳು ಬರ್ತಿದೆ, ಮನೆಗಳಲ್ಲಿ ನಾನು ಈಗ ಎಲ್ಲದ್ದು 55 ಇಂಚ್ ಮೇಲ್ಗಡೆ ಟಿವಿಗಳಿದೆ,
1: ಬಟನ್ ಒತ್ತು ಅಷ್ಟೇ ಕಾಲ ಬಂದಾಗ.
0: ಹೌದು,
1: ಜನ ಒಳ್ಳೇದನ್ನೇ ಸೆಲೆಕ್ಟ್ ಮಾಡಿದ್ರೆ ಅಭಿರುಚಿ ನಾವು ಒಳ್ಳೇದನ್ನೇ ಬೆಳೆಸಿದ್ರೆ
0: ಡೆಫಿನೆಟ್ ಆಗಿ ಆಗುತ್ತೆ. ಅದು ನನ್ಗೆ ಆ ಹೋಪ್ಸ್ ಇದೆ, ಈ ತರದ ಸಾಧ್ಯತೆಗಳು ಇದೆ. ನೀವು ಮೈ ಗುಡ್ಸ್ಕೊಳ್ಳೋದು ನಿಮಗ್ ಬಿಟ್ಟಿತ್ತು.
1: ಮತ್ತೆ ಹಾಗೆ ಈ ಯೂತ್ ನ ಒಂದು ಒಳ್ಳೆ ವಿಧಾನದಲ್ಲಿ ಗೈಡ್ ಮಾಡೋದು ಕೂಡ ನಮಗೆ ಸೇರಿದ್ದು ಅಂತ.
0: ಹೌದು, ಯೂತ್ಗೆ ನೀವು ಸ್ವಲ್ಪ ಕೊಡಿ ಸಾಕು, ತುಂಬಾ ಹೇಳೋದೇನು ಬೇಡ. ಇವಾಗ ತುಂಬಾ ಹೇಳಕ್ ಹೋದ್ರೆ ನಮ್ಮನ್ನೇ ಅವ್ರು ಬೇರೆ ತರ ತಗೊಳ್ತಾರೆ. ಆ ಹೇಳೋ ಸಣ್ಣ ಸಣ್ಣದ ವಿಧಾನದಲ್ಲಿ ಹೇಳ್ಬಿಟ್ರೆ, ಈಗ ನಂದು ಒಂದು ಟೀಮ್ ಅವಿರತ ಅಂತ ಒಂದು ಟೀಮ್ ಇದೆ ಅಲ್ಲ, ಅವರು ನಮ್ಮ ಸಿನಿಮಾದ್ದು ಒಂದಷ್ಟು ಶೋಗಳು ಮಾಡಿದ್ರು ಅವರೇನೆ ರಿಲೀಸ್ ಆದಾಗ. ಅವರೆಲ್ಲ ಐ ಟಿ ಹಿನ್ನೆಲೆ ಇರ್ತಕ್ಕಂಥವ್ರು, ಟೋಟಲ್ ಆಗಿ ಒಂದು ಟೀಮೇನೆ. ಆ ಥರದ ಸುಮಾರು ಟೀಮ್ಗಳು ನಮ್ಗೆ ಹೆಲ್ಪ್ ಮಾಡಿದ್ರು, ಎಲ್ಲ ಯೂತ್ಸೆ. ಅವರನ್ನ ರೀಚ್ ಆಗ್ಬೇಕು, ನೀವು
1: ಟ್ಯಾಪ್ ಮಾಡ್ಬೇಕು.
0: ಟ್ಯಾಪ್ ಮಾಡ್ಬೇಕಂದ್ರೆ ಕೆಲವ್ರದ್ದು ಈಗ ಇಂಥದ್ದು ಬರ್ತಿದೆ ಇದು ಅನ್ನೋದು ವೈರಲ್ ಅನ್ನೋದು ಶಬ್ದ ಇದೆಯಲ್ಲ, ಈಗ ವೈರಲ್ ಆಗ್ಬಿಡ್ತೀರಿ ಬೇಗ. ಆ ವೈರಲ್ ಆದಾಗ ನೀವು ಅದಕ್ಕೆ ಸ್ಪಂದಿಸ್ಬೇಕು. ನಾವು ಹೆಚ್ಚು ಕಮ್ಮಿ 1 ತಿಂಗಳು ಬ್ಯಾಕ್ ಪೈನ್ ಬಂದೋಯ್ತು ನಮಗೆ, ಅದನ್ನ ಮೊಬೈಲ್ ಇಟ್ಕೊಂಡು ಅವ್ರಿಗೆ ಹೇಳಿ ಚಾಟ್ ಮಾಡಿ ಇದು ಮಾಡಿ ನಾವು 4-5 ಜನಕ್ಕೆ ಸುಸ್ತು ಆಗೋದ್ವಿ. ರಿಲೀಸ್ ಆದ 3-4 ವೀಕ್ಸ್ ತುಂಬಾ ಕಷ್ಟಪಟ್ವಿ. ಪ್ರತಿಯೊಬ್ಬರಿಗೂ ನೀವು ಆನ್ಸರ್ ಮಾಡಬೇಕು, ಆನ್ಸರ್ ಮಾಡಲಿಲ್ಲ ಮಾಡಿದಾಗ ಅಲ್ಲಿ ಬೇರೆ ಬೇರೆ ನಮ್ಗೆ ಅವಿನ್ಯೂಸ್ ಓಪನ್ ಆಗ್ತಾ ಇದ್ದು. ಈ ತರದ
1: ಉತ್ಸಾಹ ಇದೆ ಅಂತ.
0: ಹೌದು, ತುಂಬಾ ಇದೆ ರೀ, ತುಂಬಾ ಇದೆ, 100% ಇದೆ. ನಾವು ಆ ಹೋಪ್ಸ್ ಅಲ್ಲಂತೂ ಇದ್ದೀನಿ. ಕೆಲವೊಂದು ಈಗ ಏನಾಗಿದೆ, ಈ ಮಾಧ್ಯಮಕ್ಕೆ ಅವ್ರಿಗೆ ವೈಭವೀಕರಣ ಅಂದ್ರೆ ಯಾವುದೇ ಒಂದು ಇಶ್ಯೂ ತಗೊಂಡು ವೈಭವೀಕರಣನೇ ಮಾಡಿ ಅದೇ ಸತ್ಯ ಅಲ್ಲ. ಒಳ್ಳೆ ಕಾರ್ಯಗಳು ಆದಾಗ ಅವು ಎಷ್ಟು ಪ್ರಚಾರ ಬರಲ್ಲ, ಪ್ರಚಾರ ಬರಲಿಲ್ಲ ಅಂತ ಹೇಳಿ ಒಳ್ಳೆ ಕಾರ್ಯಗಳು ಆಗ್ತಲೇ ಇಲ್ಲ ಅಂತ ಅಲ್ಲ. ಅದು ಪ್ರಚಾರ ಬರ್ತಿರೋದು ಇವಾಗ ಯಾವ್ದಕ್ಕೆ ಅನ್ನೋದು ಎಲ್ರಿಗೂ ಗೊತ್ತು, ಎಲ್ಲರೂ ಬೈತೀವಿ, ಆದರೂ ಅದನ್ನೇ ನೋಡ್ತೀವಿ. ಅದು ಅದು ವಾಸ್ತವನೇ. ಈ ತಾಲ್ದಟ್ ಒಳ್ಳೇದು ಆಗ್ತಿದೆ, ಒಳ್ಳೇದಕ್ಕೆ ಪ್ರಚಾರ ಸಿಗ್ತಿಲ್ಲ, ಬೇಡ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು.

0: ಲಿಂಗದೇವರು ತುಂಬಾ ಕೋಪ ಬರುತ್ತಾ ಬೇಗ?
1: ಸ್ವಲ್ಪ ಕಮ್ಮಿ ಕೋಪ ಬರೋದು.
0: ನಾನಿವ ಕೋಪ ಬರ್ಸುವಂತ ಒಂದ್ ಪ್ರಶ್ನೆ ಕೇಳ್ಬಿಟ್ರೆ?
1: ಇಲ್ಲ, ಬರಲ್ಲ.
0: ಯಾಕೆಂದ್ರೆ ನನಗೆ ಈ ಪ್ರಶ್ನೆ ಕೇಳಕ್ ಒಂಚೂರು ಭಯ ಆಗ್ತಾ ಇದೆ. ನೀವು 10ನೇ ಕ್ಲಾಸ್ ಫೇಲ್ ಆಗಿದ್ದಕ್ಕೆ ಚಿತ್ರರಂಗಕ್ಕೆ ಬಂದ್ರು, ಅಥವಾ ಚಿತ್ರರಂಗಕ್ಕೆ ಬಂದಿದ್ದಕ್ಕೆ 10ನೇ ಕ್ಲಾಸ್ ಫೇಲ್ ಆದ್ರು?
1: ಚಿತ್ರರಂಗದ ಆಸೆಯಿಂದ 10th ಫೇಲ್ ಆಗಿದ್ದು. ಅದೇನಾಯ್ತು, ನನಗೆ 7th ವರೆಗೂ ನಾನು ಹಳ್ಳಿಯಲ್ಲಿ ಓದಿದ್ದು. ನಾನು 8th ಶೇಷಾಪುರಂ ಸ್ಕೂಲ್ ತಂದು ಹಾಕಿದ್ರು. ಶೇಷಾಪುರಂ ಸ್ಕೂಲ್ ತಂದು ಹಾಕಿದ್ರೆ ಶೇಷಾಪುರಂ ಅಲ್ಲೇನೆ.
0: ಅದು ಒಂದು ಕೇಳಬೇಕು ಅನ್ಕೊಂಡೆ ನಾನು. ಯೂಶಲಿ ಏನು 10ನೇ ಕ್ಲಾಸ್ ಅಂದ್ರೆ ಪ್ರೌಢಶಾಲೆಗೆ ಬೆಂಗಳೂರಿಗೆ ಬಂದ್ರೆ ನಂತರ ಕಾಲೇಜಿಗೆ ಹಳ್ಳಿಗೆ ಯಾರು ವಾಪಸ್ ಹೋಗಲ್ಲ. ನೀವು ಪ್ರೌಢಶಾಲೆನ ಬೆಂಗಳೂರಲ್ಲಿ ಓದಿ ಮತ್ತೆ ವಾಪಸ್ ಹಳ್ಳಿ ಹೋದ್ರಿ?
1: ಅಂದ್ರೆ ನಮ್ಗೆ ತೀರಾ ಹಳ್ಳಿಯಿಂದ ಬಂದವ್ರಿಗೆ ಬೆಂಗಳೂರು ಒಂಥರ ತೀರ ಬೇರೆ ರೀತಿಯಾಗಿ ಓಪನ್ ಆಯ್ತು. ಅದು ನಮ್ಮ ಟೈಮಿಂಗ್ಸ್ ಅನ್ಬೋದು. ನನ್ನ ಸುತ್ತಮುತ್ತ 5-6 ಥಿಯೇಟರ್ಗಳಿದ್ವು ಅವಾಗ. ಸಂಪಿಗೆ, ಸವಿತಾ, ನಟರಾಜು, ಸೆಂಟ್ರಲ್ಲು, ಇನ್ನೊಂದು ಸ್ವಾಸ್ತಿಕ್.

0: ಕೂಗಳತಿಯಲ್ಲಿರ್ತಕ್ಕಂಥವು ಅಷ್ಟೂ ಥಿಯೇಟ್ರು. ದಿವಸಕ್ಕೆ 5-5 ಸಿನಿಮಾ ನೋಡ್ತಿದ್ದೆ, ಸ್ಕೂಲ್ಗೆ ಹೋಗಲಿಲ್ಲ.
1: ಓ, ಚಕ್ಕರ್
0: ಚಕ್ಕರ್. ಸೊ ಹಂಗಾಗಿ ಏನಾಯ್ತು, ಅದೇ ಸಮಸ್ಯೆ ಅದು. ಹಂಗಾಗಿ 8th ಇಲ್ಲಿ ಕ್ಲೋಸ್ ಮಾಡಿಸಿದ್ರು, 9th ತಗೊಂಡೋಗಿ ಹಳ್ಳಿಗೆ ಹಾಕಿದ್ರು. ಅದು ಆ ಟ್ರಾನ್ಸಿಷನ್ ನನಗೆ ಒಕ್ಕೊಳ್ಳದಲ್ಲೆ 10th ಫೇಲ್ ಆಯಿತು.
1: ಓಹೋ, ಸರಿ ಸರಿ.
0: ಹಂಗಾಗಿ ಅಲ್ಲಿ ನಾನು ಅಲ್ಲಿವರೆಗೂ 7th ನಾನು ಫಸ್ಟ್ ಕ್ಲಾಸ್ ಹುಡುಗನೆ, ಬಟ್ 8th ಆಲ್ಮೋಸ್ಟ್ ಫೇಲ್ ಲೆವೆಲ್ಗೆ ಬಂದೆ. ಸೊ ಹಂಗಾಗಿ ಅದು 10th ಫೇಲೇ ಆಗೋಯ್ತು. ಅಲ್ಲಿಗೆ ಮತ್ತೆ ಬೆಂಗಳೂರಿಗೆ ಹಾಕಿದ್ರು, ಬೆಂಗಳೂರಿನಲ್ಲಿ ಟ್ಯೂಷನ್ ಹಾಕಿದ್ರು ಮಲ್ಲೇಶ್ವರಮಲ್ಲಿ. ಸೊ ಹಂಗೋ ಹಿಂಗೋ ಮಾಡಿ ಪಾಸ್ ಆದ್ವಿ. ಪಾಸ್ ಆದಮೇಲೆ ಇಲ್ಲಿ ನನಗೆ ಅವಾಗ ಸೈನ್ಸೇ ಓದಬೇಕು ಅಂತ, ಸೈನ್ಸ್ ಓದಬೇಕು ಅಂತೇಳಿ ನಾನು ಗ್ಯಾಸ್ ಕಾಲೇಜು, ಅಲ್ಲಿ ಫೇಲಾದವರಿಗೆಲ್ಲೂ ಪ್ರೈವೇಟ್ ಕಾಲೇಜ್ ಕೊಡಲ್ಲ, ಗ್ಯಾಸ್ ಕಾಲೇಜ್ ಅಡ್ಮಿಷನ್ ಆಯಿತು. ಅಲ್ಲಿಂದ ನಾನು ಬೇರೆ ಥರದ್ದು ಹೋಯ್ತು, ಫಾರ್ಮಸಿ ಮಾಡಿದೆ, ಫಾರ್ಮಸಿ ಫಸ್ಟ್ ಕ್ಲಾಸ್ ಮಾಡಿದೆ. ಸೊ ಮತ್ತೆ ಈ SLC ಫೇಲ್ ಆದಾಗ ಒಂದು ವರ್ಷ ಅಂಗಡೀಲಿ ಕೂತ್ಕೊಂತಿದ್ನಲ್ಲ, ಆಗ ಏನಾಯಿತು, ಇವನಿಗೆ ಸಿನಿಮಾ ಹುಚ್ಚು ಅಂತ ಹೇಳಿ ನನ್ನ ಕಸಿನ್ ಬ್ರದರ್ ಒಬ್ಬರಿದ್ದರು, ಭೈರಪ್ಪ ಅಂತ, ಅವರು ಕೋರ್ಟಲ್ಲಿದ್ದರು. ಕೋರ್ಟಿಗೆ ಯಾವುದೋ ಸಿನಿಮಾಗಳು ಕೇಸ್ ಬರ್ತಿತ್ತು, ಅವ್ರನ್ನ ಪರಿಚಯ ಮಾಡಿಕೊಟ್ಟು ಗಾಂಧಿನಗರ ಲಿಂಕ್ ಆಗಿತ್ತು SSLCಯಲ್ಲಿ ಫೇಲ್ ಆದಾಗ. ಆವಾಗ ನಾನು ಸಿನಿಮಾನ ಮಾರ್ನಿಂಗ್ ಶೋ ಹಾಕ್ತಾ ಇದ್ದೆ, ಅಂದರೆ ಒಂದು 1,000 ರೂಪಾಯಿ ಕೊಟ್ಟರೆ ಒಂದು ವಾರಕ್ಕೆ ಅಂತ ಕೊಡೋರು, ಅದನ್ನ ಯಾವುದೋ ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋಗೆ ಅಂತ ತಗೊಂಡು ಸಿನಿಮಾ ಹಾಕ್ತಿದ್ವಿ. ಅಲ್ಲಿ SLCಲಿ ಆ ಥರದ್ದೊಂದು ಮಾಡಿದಾಗ ಒಂದು ಕೆಟ್ಟ ಅನುಭವ ಆಯಿತು. ದುಡ್ಡು ಹಾಕಿದ್ದು, ದುಡ್ಡು ಬಂದಿದ್ರು ಕೊಡಲಿಲ್ಲ, ಗಾಂಧಿನಗರದ ವ್ಯವಸ್ಥೆ ಹಂಗಿತ್ತು. ನಾನು ಚಿಕ್ಕ ಹುಡುಗ, ಯಾರು ಕೇಳೋಂಗಿಲ್ಲ. ಸೊ ಇದು ನನಗಲ್ಲ ಅನ್ನಿಸ್ತು ಅವತ್ತು, ಹೋದ ಕಡೆ ಗಮನ ಕೊಡಬೇಕು ಅಂತ. ಅಂದರೆ ನನಗೆ ಅನುಭವ ಆಗಿದ್ದರಿಂದ ಮನೆಯವ್ರು ಹೇಳ್ತಿದ್ರು, ಕೇಳ್ತಿರ್ಲಿಲ್ಲ. ನನಗೆ ಅನುಭವ ಆದಾಗ ಸೊ ಹೋದ ಕಡೆ ಗಮನ ಕೊಡಬೇಕು ಅಂತೇಳಿ ನಾವು PUC ಮಾಡಿಕೊಂಡು ಫಾರ್ಮಸಿ ಮಾಡಿಕೊಂಡು ಮತ್ತೆ ಡಿಗ್ರಿಗೆ ಹೋದೆ. ಡಿಗ್ರಿಗೆ ಸೇರಿಕೊಂಡಾಗ ಈ SLC ಫೇಲ್ ಆದಾಗ ಗಾಂಧಿನಗರದ ಕೆಲವರು ಜನಗಳು ಪರಿಚಯ ಇತ್ತಲ್ಲ, ಸೀರಿಯಲ್ ಶುರುವಾಗ್ತಿದ್ದ ಜಾಗ ಟೈಮ್ ಅದು 1989. ಆಗ ನಮ್ಮ ಕಾಲೇಜಿಗೆ ಶೂಟಿಂಗ್ ಬಂದರು. ಸೊ ಇದು ಸೀರಿಯಲ್ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲದೆ ಇರೋವಂಥ ಕಾಲಘಟ್ಟ ಅದು. ಆವಾಗ ನಾನು ಯಾಕೆ ಮಾಡಬಾರ್ದು ಸೀರಿಯಲ್ ಅಂತ ಹೇಳಿ ಆವತ್ತು ಡಿಗ್ರಿ ಮಾಡ್ತಾ ಮಾಡ್ತಾನೆ ಸೀರಿಯಲ್ಗೆ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಅದು.
1: ಯಾವುದು ಒಂಥರ ಪ್ಲಾನ್ಡ್ ಅಲ್ಲ, ಅದು ತಾನಾಗೆ.
0: ಹೌದು ಹೌದು.
1: ಆಮೇಲೆ ನೀವು ಸೀರಿಯಲ್ ಜಗತ್ತಿಗೆ ಅಶ್ವಥ್ ಅವ್ರನ್ನ ಕರ್ಕೊಂಡು ಬಂದ್ರಿ, ಲೋಕನಾಥ್ ಅವರು ನಿಮಗೆ ಒಂದು ಗುರುಸ್ಥಾನದಲ್ಲಿ ಸುಮಾರು ಸಂಗತಿಗಳನ್ನು ಹೇಳಿದ್ರು. ಆಮೇಲೆ ಕಲ್ಯಾಣ್ ಕುಮಾರ್ ಅವ್ರನ್ನ ನೀವು ಸೀರಿಯಲ್ಗೆ ಕರ್ಕೊಂಡ್ ಬಂದ್ರಿ,
0: ಲೋಕೇಶ್ ಅವರು.
1: ಲೋಕೇಶ್ ಅವರು ಇಂತಹ ದಿಗ್ಗಜರು, ಅಶ್ವಥ್ಗಾಗ್ಲೇ ಅವರು ಗಾಂಧಿನಗರದಲ್ಲಿ ಸಾಕಷ್ಟು
0: ಸ್ಟಾರ್ಗಳು, ಸ್ಟಾರ್ಸ್ ಅವರು.
1: ಅಂತವ್ರನ್ನ ನೀವು ಮನವೊಲಿಸಿ ಸೀರಿಯಲ್ಗಳು ಕರ್ಕೊಂಬಂದ್ರಿ ಅಂತಂದ್ರೆ ಅದು ಹೆಂಗೆ, ಆ ಬಾಂಧವ್ಯ ಹೆಂಗೆ ನೀವು
0: ಹೆಂಗೆ ಅಂದ್ರೆ ಅದು ಒಂದು ಪ್ರಾಮಾಣಿಕತೆ ರೀ. ಪ್ರಾಮಾಣಿಕತೆ ಅಂತಂದ್ರೆ ಅವ್ರಿಗೆ ನಿಮಗೆ ಸಿನಿಮಾ ಅಂದ ತಕ್ಷಣ, ಅವಾಗ ನಾನು ಕಲಾಂತರಂಗ ಅಂತ ಸೀರಿಯಲ್ ಮಾಡಿದ್ವಿ. ಅದು ಕಲಾಂತರಂಗ ಅಂತಂದ್ರೆ ಸಿನಿಮಾ ನಟರುಗಳನ್ನ ಅಥವಾ ಸಿನಿಮಾ ಹಿಂದೆ ಕೆಲಸ ಮಾಡಿ ತಂತ್ರಜ್ಞರನ್ನ ಪರಿಚಯಿಸುವಂತ ಕಾರ್ಯಕ್ರಮ. ಮೊದಲನೇದು ಇವಾಗ ಏನು ಸಿನಿಮಾ ಬೇಸ್ಡ್ ಪ್ರೋಗ್ರಾಮ್ಸ್ ಇದೆ ಅದು ಶುರುವಾಗಿದ್ದೆ ಕಲಾಂತರಂಗದಿಂದ. ಸೊ ಅದು ಮಾಡ್ತಾ ಇದ್ದಾಗಲೂ ಸಿನಿಮಾದವರೆಲ್ಲ ಏಲ್ಲ ನೀವು ಚಿತ್ರಾಂದವ್ರು, ನೀವು ಏನು ಸೀರಿಯಲ್ ಮಾಡ್ತೀರಿ ಬಿಟ್ರಪ್ಪ ಅನ್ನೋರು. ಸಿನಿಮಾದವರು ನಮ್ಮನ್ನು ಸೇರಿಸ್ತಾನೂ ಇರಲಿಲ್ಲ ಅಂಥ ಕಾಲಘಟ್ಟ ಅದು. ಆಗ ನಾವು ಸಿನಿಮಾನಲ್ಲಿ ಒಂಥರ ರಿಸೆಷನ್ ಪೀರಿಯಡ್, ಅದು ಬೇರೆ ಒಂಥರದ್ದು ಏನೋ ಸಮಸ್ಯೆ ಇತ್ತು ಅವಾಗ 1992-93 ತುಂಬ ಜನ ಖಾಲಿ ಇತ್ತಿತ್ತು. ಅಂಥದ್ದನ್ನು ನಾವು ಬಳಸ್ಕೋಬೇಕು ಅಂತ ಒಂದು ನಿರ್ಧಾರ ಮಾಡಿದ್ವಿ. ನಾವು ಸ್ವಲ್ಪ ಅಳಕಳಿಕೆಯಿಂದಲೇ ಹೋದ್ವಿ, ಲೋಕೇಶ್ ಅವರೇ ಆಗ್ಬೋದು, ಕಲ್ಯಾಣ್ ಕುಮಾರ್ ಆಗ್ಬೋದು, ಬಟ್ ಯಾರ್ದೋ ಪರಿಚಯದ ಮುಖಾಂತರ ಮಾಡ್ಕೊಂಡು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಮೊದಲು ಒಪ್ತಾ ಇರಲಿಲ್ಲ, ನಿಮ್ಗೆ ಅಲ್ಲಿ ಏನು ಫೆಸಿಲಿಟೀಸ್ ಕೊಡ್ತಾರೋ ಅಷ್ಟು ಹಣ ಕೊಡೋಕ್ಕಾಗದೇ ಇರ್ಬೋದು, ಹಣನೂ ಗೌರವಯುತವಾಗಿ ಕೊಡ್ತೀವಿ, ಆ ಫೆಸಿಲಿಟೀಸ್ ನಾವು ಕೊಡ್ತೀವಿ, ದಯವಿಟ್ಟು ಬರಬೇಕು ಅಂತ ಕನ್ವಿನ್ಸ್ ಮಾಡಿ ಬಂದರು. ಅವ್ರದ್ದು ನಾವು ಒಂದು ಸರಿ ಮಾಡಿದ್ದು 2-3 ಪ್ರಾಜೆಕ್ಟ್ ಕಂಟಿನ್ಯೂ ಆದರು ಅವರು ಎಲ್ಲ ನಟರುಗಳನ್ನು. ಅದು ನಾವು ಅವಾಗ ಆ ರೀತಿಯಾದ ವಾತಾವರಣ ಸೃಷ್ಟಿ ಮಾಡಿದ್ವಿ. ನಾವು ನಿರ್ಮಾಪಕನಾಗಿ ನಾನು ಮಾಡಬೇಕಾಗಿತ್ತು ಅದು. ಅವ್ರಿಗೆ ಕಾರ್ ಯಾರು ಕಳಿಸ್ತಿರ್ಲಿಲ್ಲ ಆರ್ಟಿಸ್ಟ್ಗಳಿಗೆ, ಎಲ್ಲ 2-wheeler ಅವ್ರ ಅವಡಿಗೆ ಅವ್ರು ಬಂದು ಹೋಗ್ತಾ ಇದ್ದದ್ದು. ಸೊ ಹೆಚ್ಚು ಕಮ್ಮಿ ಅವಾಗ ಕಾರ್ ಕಳ್ಸೋಕ್ಕೆ ಶುರು ಆಯಿತು. ಆರ್ಟಿಸ್ಟ್ ಪಿಕಪ್ ಅಂದರೆ ಕಾರಲ್ಲೇ ಬರಬೇಕು. ಸೊ ಅವ್ರು ಬಂದಾಗ ಅಲ್ಲಿ ಊಟ ತಿಂಡಿ ವ್ಯವಸ್ಥೆಗಳೂ ಚೆನ್ನಾಗೇ ಇರಬೇಕು. ಸೊ ಹಾಗೆ ಶುರುವಾಗಿದ್ದು. ಸೊ ಅದು ಸಿನಿಮಾದವ್ರಿಗೆ ಏನು ಕಮ್ಮಿ ಇಲ್ಲ ಬಿಡಪ್ಪ ಇಷ್ಟು ಸಾಕು ಅನ್ನೋ ಥರದಲ್ಲಿ ಅವ್ರಿಗೂ ಒಂದು ನಂಬಿಕೆ ಬಂತು. ಹಂಗಾಗಿ ಅಲ್ಲಿಂದ ನೋಡ್ರಿ ಇವಾಗ ಈಗ ಸೀರಿಯಲ್ ನಟರುಗಳೇ ಇಲ್ಲ, ಸಿನಿಮಾದವರೇ ಬಂದು ಕೂತ್ಬಿಟ್ಟವ್ರೆಲ್ಲ.

0: ರವಿಚಂದ್ರನ್ ಅವ್ರು ಒಂದು ಮಾತು ಹೇಳಿದ್ರು, ಯಾರೋ ಹುಡುಗರು ಅದು ಬೆಳ್ಳಿ ಹೆಜ್ಜೆ ಅಂತ ಕಾರ್ಯಕ್ರಮ ಮಾಡೋಕ್ರೆ, ಈಗ ಬರೋರಿಗೆ ನೀವು ಏನು ಹೇಳ್ತೀರಿ ಹಿರಿಯ ನಿರ್ದೇಶಕರಾಗಿ ನಟರಾಗಿ, ಇಂದ ನೀವು ಫ್ಯಾಷನ್ ಇಟ್ಕೊಂಡ್ ಬರಬೇಡಿ, ಪ್ಯಾಷನ್ ಇಂದ ಬನ್ನಿ, ಸರಿ ಹೋಗುತ್ತೆ ಅಂತ. ಅದಿದ್ರೆ ಸಾಕು, ಆಮೇಲೆ ಎಲ್ಲ ಅದ್ರ ಪಾಡ್ಕತ್ ಕಲ್ಸ್ಕೊಂಡು ಹೋಗುತ್ತೆ ಅಂತ. ನಿಮ್ಗೆ ಆ ತುಡಿತಾನೆ ಇಲ್ಲ ಅಂದ್ರೆ ಏನು?
1: ನಿಮಗೆ ತುಂಬಾ ಸಾಮಾಜಿಕ ಕಳಕಳಿ. ಆ BBMP ಟ್ಯಾಕ್ಸ್ ಬಗ್ಗೆ ಒಂದ್ಸತಿ ನೀವು ಜೋರ್ ಗಲಾಟೆ ಮಾಡಿದ್ರಿ, ಆಮೇಲೆ ಹಾಗೆ ಸಾಮಾಜಿಕ ಏನಾದ್ರು ಒಂದು ವಿಚಾರ ಇದೆ ಅಂತಂದ್ರೆ ಅದಕ್ಕೆ ಯಾವಾಗ್ಲೂ ನೀವು ಸ್ಪಂದಿಸ್ತಾ ಇರ್ತೀರಿ. ಈಗ ಇವತ್ತಿನ ಪ್ರಚಾರ ತಂತ್ರಗಳು, ಮಾಧ್ಯಮ, ಹಣಕಾಸಿನ ಒತ್ತಡಗಳು, ಇವೆಲ್ಲ ನೆಗೆಟಿವ್ ಆಗ್ತಾ ಇದೆ ಅಂತ ಏನಾದ್ರು ಅನ್ಸುತ್ತಾ ನಿಮ್ಗೆ?
0: ಇಲ್ಲ, ಒಂದು ನೆಗೆಟಿವ್ ಅಂತಂದ್ರೆ ಅದೇ ಅಗೇನ್ ಪ್ರಚಾರಕ್ಕೆ ಅಂದ್ರೆ ಒಂದು ಸಿನಿಮಾದ ವಿತರಣೆ ಮತ್ತೆ ಅದು ಎಕ್ಸಿಬಿಟರ್ಸು. ಅದು ಎಕ್ಸಿಬಿಟರ್ಸ್ ಅಂತಂದ್ರೆ ನಾವು ಪ್ರತಿಯೊಂದು ಕೇಂದ್ರಕ್ಕೂ ಅಥವಾ ಸ್ಟೇಷನ್ಗೆ ಇದು ಏನು ಥಿಯೇಟರ್ಗಳಿಗೆ ಹೋಗಿ ಬಾಕ್ಸ್ ಕೊಟ್ಟೇ ಮಾಡಬೇಕಾಗಿದ್ದಿತ್ತು. ಮ್ಯಾಕ್ಸಿಮಮ್ 25 ಥಿಯೇಟರ್ ರಿಲೀಸ್ ಮಾಡಿದ್ರು, 25 ಥಿಯೇಟರ್ ರಿಲೀಸ್ ಮಾಡಿದ್ರು ಅಂತಿದ್ರು. ಈಗ ಏನಾಗಿದೆ, ಅದು ಎಲ್ಲದನ್ನು ಇಡೀ ಎಕ್ಸಿಬಿಷನ್ ಇದು 3 ಜನದ ಕಂಟ್ರೋಲಲ್ಲಿ ಇದೆ. ಇಡೀ ದೇಶದಲ್ಲಿ 3 ಜನ, ಅವ್ರ 3 ಜನದಲ್ಲಿ ಯಾರೋ ಒಬ್ಬ ಡಿಸೈಡ್ ಮಾಡಿದ್ರೆ ಒಂದು ಟೈಮ್ಗೆ 1,000ಕ್ಕೂ ಹೆಚ್ಚು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ಬೋದು ಅವರು. ಹಾಗಾಗಿ ಏನಾಗಿದೆ, ನಿಮಗೆ ನನ್ನ ಚಿಕ್ಕನಾಗಿನಲ್ಲಿ ಸಿನಿಮಾ ನೋಡಬೇಕು ಅಂದರೆ ಬೆಂಗಳೂರಲ್ಲಿ ರಿಲೀಸ್ ಆದ 1 ವರ್ಷಕ್ಕೂ 2 ವರ್ಷಕ್ಕೂ ನೋಡ್ತಾ ಇದ್ದಿದ್ದ ಕಾಲ. ಇವತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ ಬ್ಯಾಲ್ಕೆರೆಯಲ್ಲೂ ರಿಲೀಸ್ ಮಾಡಿಬಿಡ್ತಾರೆ, ಥಿಯೇಟ್ರೇ ಬೇಡ ನಿಮಗೆ, ಅಲ್ಲೊಂದು ಸ್ಕ್ರೀನ್ ಹಾಕ್ತಾರೆ ಅಲ್ಲೇ ರಿಲೀಸು ಮಾಡಿ. ಆ ಥರದ್ದು ಒಂದು ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅನ್ನೋ ಅಷ್ಟೊಳಗೆ 100 ಕೋಟಿ ಬಾಚ್ಕೊಂಡಿರ್ತಾರೆ ಅವರು.
1: ಓಕೆ,
0: ಆ ಥರದ್ದೊಂದು ಇದು ಪರಿಸ್ಥಿತಿ ಅಥವಾ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಜನಗಳು ಈಗ ಅದನ್ನ ನಂಬಿ ಹೋಗ್ತಿದ್ದೇವೆ, ಹೋಗ್ತಿದ್ದಾರೆ ಕೂಡ. ಅಂದರೆ ಆ ಪ್ರಚಾರ ನೋಡ್ತೀವಿ, ಆ ಪ್ರಚಾರನ ಹಣ ಕೊಟ್ಟು ಮಾಡ್ತಿದ್ದಾರಾ ಇಲ್ವಾ ಅನ್ನೋ ಅಷ್ಟು ಸಣ್ಣ ಚಿಂತನೆ ಮಾಡಲ್ಲ.
1: ಒಂದು ಕಡೆ ಪ್ರಚಾರ, ಇನ್ನೊಂದು ಕಡೆ ವಿವಾದಗಳು ಕೂಡ ಹುಟ್ಟಾಕ್ತಾರ ಅಂತಾನು ಅನ್ಸುತ್ತೆ.
0: ಹೌದು, ಆ ವಿವಾದನೇ ಪ್ರಚಾರದ ಒಂದು ಭಾಗ. ಆ ವಿವಾದಗಳು ಕೂಡ ಸುಮಾರು ಸರಿ ಪ್ರಚಾರದ ಒಂದು ಭಾಗನೂ ಹಾಕಿರ್ತವೆ. ಕೆಲವು ಸರಿ ದಿನ ಏನಾದ್ರು ಇದು ಇರ್ತದೆ ಅಲ್ಲಿ, ಕೆಲವು ಮ್ಯಾಕ್ಸಿಮಮ್ ಟೈಮ್ ಅದು ವಿವಾದ ಮಾಡೋದೇ ಪ್ರಚಾರಕ್ಕೋಸ್ಕರ ಅನ್ನೋದೇ ಇರೋದು.
1: ಈಗ ಪದ್ಮಾವತ್ ವಿವಾದದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸರ್?
0: ಇಲ್ಲ, ಪದ್ಮಾವತ್ತು ಸಿನಿಮಾ ನೋಡಿದಲ್ಲೇ ತುಂಬಾ ಜನ ಮಾತಾಡ್ಬಿಟ್ರು, ಅದು ನನಗೆ ಸಮಸ್ಯೆ ಅನ್ಸುತ್ತೆ. ಸಿನಿಮಾ ನೋಡಿ ನೀವು ಯಾರಾದರೂ ಮಾತಾಡಿದ್ರು ನನಗೆ ಸಮಸ್ಯೆ ಇರಲಿಲ್ಲ, ನಾನು ನೋಡಿಲ್ಲ, ಹಂಗಾಗಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕಾಗಲ್ಲ. ಅದು ಸಿನಿಮಾ ನೋಡಿದಲ್ಲೇ ನೀವು ಮಾತಾಡಿದ್ರೆ ನೀವು ಮೂರ್ಖರು ಅಂತಲೇ. ಸಿನಿಮಾ ನೋಡಿ ನೀವು, ಅದನ್ನ ಯಾರ್ಯಾರು ವಿರೋಧ ಮಾಡ್ತಿದ್ದೀರಿ ಬಂದು ನೋಡಿ, ನೋಡಿದ್ಮೇಲೆ ನೀವು ಮಾತಾಡಿ. ಅಲ್ಲಿ ನಿಜವಾದ್ಲೂ ನೀವು ಅದಕ್ಕೆ ಪ್ರಾಬ್ಲಮ್ ಇದೆ ಅಂತಂದ್ರೆ ಸಿನಿಮಾ ನಿರ್ಮಾಪಕರು ಅಥವಾ ನಿರ್ದೇಶಕನು ಯಾವುದೇ ಒಂದು ಸೆಂಟಿಮೆಂಟ್ಸ್ನ ಅಥವಾ ಭಾವನಾತ್ಮಕವಾದ ನಂಬಿಕೆಗಳು ಅಥವಾ ಅದರದ ನಮಗೆ ಅದು ಒಂದು ರಿಲೇಟ್ ಆಗಿರುತ್ತೆ. ಯಾವುದೇ ಒಂದು ಪಾತ್ರಗಳು ನೀವು ಇತಿಹಾಸ ತಗೊಳಕ್ಕೆ ಹೋದಾಗ ಆ ಇತಿಹಾಸಕ್ಕೆ ಕೈ ಇಡಬೇಕದಕ್ಕೆ ಮುಂಚೆ ನಿರ್ದೇಶಕ ಸಣ್ಣದಾಗಿ ಯೋಚನೆ ಮಾಡಬೇಕು, ಅದನ್ನ ಕೆಡಿಸುತ್ತಾ ಒಂದು ಯಾವ್ದಾರು ಸಮಾಜನ ಅಂತ. ಅದು ಮೂಲಭೂತವಾಗಿ ನಾವು ಹಾಕೋಬೇಕಾಗಿದ್ದೆ ಅಲ್ವಾ. ಈಗ ನಮಗೆ ನಾನು ದೂರದರ್ಶನ ಇನ್ನಲ್ಲಿ ಮತ್ತೆ ಹೇಳೋದು, ಬ್ಲಡ್ ತೋರಿಸೋ ಆಗಿರಲಿಲ್ಲ ನಾವು. ಈಗ ಸುಸೈಡ್ ಮಾಡಿಕೊಂಡು ಕೊಲೆ ಮಾಡೋದು ಎಲ್ಲ ಲೈವ್ ಬರ್ತದೆ.
1: ಹೌದು,
0: ಇಂಥದ್ದಿದ್ದಾಗ ನಾವು ಬ್ಲಡ್ ಏನಾದ್ರು ತೋರಿಸಿದ್ರೆ ಡೆಫಿನೆಟ್ಲಿ ಪ್ರೋಗ್ರಾಮ್ ರಿಜೆಕ್ಟ್ ಆಗ್ತಾ ಇತ್ತು. ಈವನ್ ಇದ್ರ ಸಿನಿಮಾಲು ಕೂಡ ಹಿಂದೆ ಎಲ್ಲ ಸಿನಿಮಾಲಿ ಬ್ಲಡ್ ತೋರ್ಸಂಗಿರ್ಲಿಲ್ಲ. ಇವಾಗ ಮಚ್ಚು ಹಾಕಿ ಹೊಡೆದು ಹಾಕಿದ್ರು ಅದಕ್ಕೆ ಎ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಅದು ಪಾಸ್ ಆಗುತ್ತೆ. ಈ ಥರದ್ದೆಲ್ಲ ಇತ್ತು. ಬಟ್ ಪದ್ಮಾವತಿ ಇದನ್ನೇ ತಗೊಂಡಾಗ ನೋಡದೆ ಮಾತಾಡೋರು ಅವ್ರು ಯಾವ ಸಮಾಜದ ಇದಕ್ಕೂ ಅರ್ಹರೇ ಅಲ್ಲ. ಅವರು ನೀವು ನೋಡಿ ಅದಕ್ಕೆ ವಿರೋಧ ಮಾಡಿದ್ರೆ ಆವಾಗ ಅದಕ್ಕೊಂದು ಅರ್ಥ ಇರುತ್ತೆ.
1: GST ಚಿತ್ರರಂಗದ ಮೇಲೆ ಬಹಳ ಒಂದು ಒಳ್ಳೆ ಪರಿಣಾಮನ ಉಂಟು ಮಾಡುತ್ತೆ. ಈ ಲೆಕ್ಕಾಚಾರಗಳು, ಲಾಭ ಇಷ್ಟು ಬಂತು ಅಷ್ಟು ಬಂತು, 100 ಕೋಟಿ ಗಳಿಸ್ತು, ಈ ಕಲಾವಿದನಿಗೆ ನಾವು ಇಷ್ಟು ಕೊಟ್ವಿ ಅಂತೆಲ್ಲ ಎಲ್ಲರೂ ಹೇಳ್ತಾ ಇದ್ರು. ಇನ್ನು ಮುಂದಕ್ಕೆ ಆ ಥರ ಆಗಲ್ಲ, ಎಲ್ಲವೂ ಕೂಡ ಪಕ್ಕಾ ಗೊತ್ತಾಗುತ್ತೆ ಅಂತಾರಲ್ಲ, ಹೌದು ಅಂತೀರಾ ಸರ್?
0: ಇಲ್ಲ, ಆಗಲ್ಲ. ಅದು ಏನು ಹಳೆ ಸಿಸ್ಟಮೇ ಇದೆ. ನನಗೂ ಫಸ್ಟ್ 1 ಆರ್ 2 ಮಂತ್ಸ್ ಹಂಗೆ ಅನಿಸಿದ್ದು ಉಂಟು, GST ಏನೋ ತೀರಾ ಬದಲಾವಣೆ ತರುತ್ತೆ ಅಂತ. ಅದೇನು ಅಂಥ ಬದಲಾವಣೆ ನಮ್ಮ ಕ್ಷೇತ್ರದಲ್ಲಂತೂ ಏನು ಕಾಣಿಸ್ತಾ ಇಲ್ಲ. ಆವಾಗಲೂ ಕದೀತಾ ಇದ್ರು, ಇವತ್ತು ಕದೀತಾ ಇದ್ದಾರೆ, ಮುಂದೇನು ಕದೀತಾರೆ. ಆ ಪರ್ಯಾಯ ವ್ಯವಸ್ಥೆನ ಸೃಷ್ಟಿ ಮಾಡಿಕೊಡೋಕ್ಕೇನೆ ಟೀಮ್ ಇದೆ.

0: ನಮಗೆ ಶಿಕ್ಷಣ ಕೊಡ್ತಾರೆ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡಕ್ಕೆ. ಹಾಗಾಗಿ ನಮಗೆ ಯಾರನ್ನ ದೂರಬೇಕು ಗೊತ್ತಿಲ್ಲ ಅಂಥವರು ಇದ್ದಾರೆ. ನನಗೆ ಮೋದಿಯವರೆಲ್ಲ ಒಂದು ಕಡೆ ಹೇಳಿದರು, ಆಡಿಟರ್ಸ್ಗಳನ್ನ ಇವ್ರನ್ನ ಸಿ ಎ ಇವ್ರದ್ದೊಂದು ಮೀಟಿಂಗಲ್ಲಿ ನೀವು ಸರಿಯಾಗ್ಬಿಟ್ರೆ ದೇಶ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ.
1: ನೀವು ಅನೇಕ ಭಾರತೀಯ ಇದು ಚಲನಚಿತ್ರಗಳ ಒಂದು ಸ್ಪರ್ಧೆಗಳಿಗೆ ಜೂರಿಯಾಗಿ ಹೋಗಿದ್ದಂಥವರು, ಅನೇಕ ಚಿತ್ರಗಳನ್ನು ಅಂದರೆ ಬೇರೆ ಭಾಷೆಯ ಚಿತ್ರಗಳನ್ನು ನೀವು ನೋಡಿದ್ದೀರಿ, ಇಂಥ ಸಂದರ್ಭದಲ್ಲಿ ಸ್ಪರ್ಧೆ ಹೇಗಿರುತ್ತೆ? ಕನ್ನಡದ ಚಿತ್ರಗಳು ಎಂತೆಂಥ ಚಿತ್ರಗಳು ಬರುತ್ತೆ? ಕನ್ನಡದ ಫೈಟ್ ಹೇಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ?
0: ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಹೋಗಲಿ, ರಾಷ್ಟ್ರ ಮಟ್ಟದಲ್ಲಿ 2 ಸರಿ ಜೂರಿಯಾಗಿ ಹೋಗಿದ್ದೆ. ಅವಾಗೆಲ್ಲ ಅನಿಸಿದ್ದು ನನಗೇನಂತಂದರೆ, ನಾವು ಕನ್ನಡದವರು ಇನ್ನೂ ತುಂಬ ದೂರ ಇದ್ದೀವಿ ಅಂತ, ತುಂಬ ದೂರ ಇದ್ದೀವಿ. ನಮ್ಮ ಮೇಕಿಂಗ್ ಸ್ಟೇಟ್ಮೆಂಟಿಂದ ಹಿಡಿದು ವಸ್ತುವಿನ ಆಯ್ಕೆಯಲ್ಲಿ ಕೂಡ ತುಂಬ ದೂರ ಇದ್ದೀವಿ. ನಾವು ಇಲ್ಲಿ ಸಿಗ್ತಾ ಇರತಕ್ಕಂಥ ಫೆಸಿಲಿಟೀಸನ್ನು ಸರಿಯಾಗಿ ಬಳಸ್ಕೊತಿಲ್ಲ.
1: ಅಂದ್ರೆ ಅವೇರ್ನೆಸ್ ಇಲ್ಲ ನಮ್ಮ ಚಿತ್ರರಂಗದಲ್ಲಿ ಅಂತ ಏನಾದ್ರೂ
0: ಇದೆ, ನಾವು ತೆರ್ಕೊಂತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಮರಾಠಿ ಚಿತ್ರರಂಗ, ಇಡೀ ಭಾರತಕ್ಕೆ ಮರಾಠಿ ಚಿತ್ರರಂಗ ಕಳೆದ 10-12 ವರ್ಷದಲ್ಲಿ ಬೆಳೆದು ಬಂತದ್ದನ್ನು ನೀವು ಗಮನಿಸಿದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಹೆಸರು ಪಡೀತಿದೆ. ಜೊತೆ ಜೊತೆಗೆ ಹಣನೂ ಮಾಡ್ತಿದ್ದಾರೆ ಅವರು. ನಿಮಗೆ ಅದು ಸ್ವಾಶ್ ಅಂತ ಇರಬೇಕು ಸಿನಿಮಾ, ಅದು ಸುಮಾರು 10-12 ವರ್ಷದ ಹಿಂದೆ ಗೋಲ್ಡನ್ ಲೋಟಸ್ ಅವಾರ್ಡ್ ತಗೊಳ್ತು. ಅಲ್ಲಿಂದ ಆ ಮರಾಠಿ ಚಿತ್ರರಂಗದ ರೂಪನೇ ಬದಲಾಗೋಯ್ತು. ಅದು ಹೆಚ್ಚು ಹಣನೂ ಮಾಡ್ತು, ಅದು ಆಸ್ಕರ್ಗೂ ಹೋಯ್ತದ್ದು. ಅಲ್ಲಿ ಈಗ ಇತ್ತೀಚಿಂದು ಕೋರ್ಟ್ ಅನ್ನೋದಿರ್ಬೋದು, ತುಂಬ ಸಿನಿಮಾಗಳು ನಿಮಗೆ ತುಂಬ ಸೌಂಡ್ ಮಾಡ್ತಿದ್ದೆ ಇಡೀ ದೇಶದಾದ್ಯಂತ. ಮೊದಲೆಲ್ಲ ಸ್ವಲ್ಪ ಮಲಯಾಳಮ್ಮು ಮತ್ತು ಬಂಗಾಲಿ ಅಂತ ಏನು ಹೇಳ್ತಿದ್ದು.
1: ತೆಲುಗು ಹೇಗಿದೆ?
0: ತೆಲುಗು ಅಂದರೆ ಅವ್ರು ಎಗೇನ್ ಆ ಸಿದ್ಧ ಸೂತ್ರಗಳನ್ನು ಬಿಟ್ಟು ಆಚೆ ಬರಲೇ ಇಲ್ಲರಿ. ತೆಲುಗು ಬರಲಿಲ್ಲ, ತಮಿಳವರು ಅಲ್ಪ ಸ್ವಲ್ಪವಾಗಿ ಅಲ್ಲೊಂದು ಇಲ್ಲೊಂದು ಕಡೆ ಬರ್ತಾರೆ. ಈ ಥರದ ಪರ್ಯಾಯ ಅಂದರೆ ಸಿನಿಮಾ ಅಂತಂದರೆ ಕೇವಲ ಮನೋರಂಜನೆ ಅನ್ನೋ ಒಂದು 90 ಭಾಗಕ್ಕೆ ಸಿನಿಮಾ ಮನೋರಂಜನೆಯನ್ನು ದಾಟಿದ್ದು ಇದೆ ಅಂತ ಹೇಳುವ ಒಂದು 10% ಇದ್ದಾರಲ್ಲ, ಆ ಥರದ್ರೊಳಗೆ ಸಮ್ವಾಟ್ ತಮಿಳವ್ರು ಸ್ವಲ್ಪ ಸ್ಪಂದಿಸ್ತಿದ್ದಾರೆ, ತೆಲುಗುವ್ರು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಮಲಯಾಳಂ ಇಸ್ ಓಕೆ ಅಗೇನ್. ಬಂಗಾಲಿಯವರು ಆ ಕಾಲದಿಂದಲೂ ಮಾಡ್ಕೊಂಬರ್ತಿದ್ದಾರೆ, ಈಗ ಅಷ್ಟು ಸ್ವಲ್ಪ ಕಮ್ಮಿ ಆಗಿದೆ ಅವರ ಇದು. ಇತ್ತೀಚೆಗೆ ಹುಟ್ಕೊಂಡಿದ್ದು ಬಿಹಾರ ಒರಿಸ್ಸಾ ಇಲ್ಲೆಲ್ಲ ಸಿನಿಮಾಗಳು ಶುರು ಆಯಿತು, ಯು ಪಿಲ್ ಶುರು ಆಗಿದೆ. ಅಂದರೆ ಆಯಾ ಭಾಷೆಯಲ್ಲಿ ಅಂದರೆ ಅಲ್ಲೆಲ್ಲ ಈಗ ಸಿನಿಮಾ ಮಾಡಲಿಕ್ಕೆ ತುಂಬ ಉತ್ತೇಜನ ಕೊಡ್ತಿದೆ ಸರ್ಕಾರ, ಕೋಟಿಗಟ್ಟಲೆ ಉತ್ತೇಜನ ಹಣ ಅಂತಲೇ ಕೊಡ್ತಾರೆ. ಕಾಂಪಿಟೇಷನ್ ತುಂಬ ಜೋರಾಗಿದೆ ವಸ್ತು ಆಯ್ಕೆ ಮತ್ತು ಮೇಕಿಂಗ್ ಸ್ಟೇಟ್ಮೆಂಟಲ್ಲಿ. ಅಂದರೆ ನಿಮಗೆ ಮೇಕಿಂಗಲ್ಲಿ ನಾವು ಡಾಕ್ಯುಡ್ರಾಮಾ ಅಂತ ಏನು ಹೇಳ್ತೀವಲ್ವ, ಆ ಥರದ್ದು ಸ್ವಲ್ಪ ಸೌಂಡ್ ಮಾಡ್ತಿದೆ. ತುಂಬ ಭಯಭಯೀಕರಿಸ್ಕೊಂಡು ಅಗೇನ್ ಅದನ್ನು ಬಿಲ್ಡಪ್ ಮಾಡಿಕೊಂಡು ಇನ್ನೇನೋ ಮಿಸ್, ಹಾಂ ಆ ಥರದ್ದು ಇದೆಯಲ್ಲ, ಆ ಥರದ್ದು ತುಂಬಾ ಕಮ್ಮಿ ಆಗಿದೆ ರೀ. ಅಂಥದಕ್ಕೆ ಪ್ರೇಕ್ಷಕ ವರ್ಗನೂ ಒಂದೇ ವಾರ, ಎರಡನೇ ವಾರಕ್ಕೆ ಬರಲ್ಲ ಅವರು. ಎರಡನೇ ವಾರ ಏನಾದರೂ ಸಿನಿಮಾ ಹೋಗ್ತಿದೆ ಅಂದರೆ ಅದರಲ್ಲಿ ಏನೋ ಒಂದು ಸ್ವಲ್ಪ ಪ್ಲೆಸೆಂಟ್ ಸರ್ಪ್ರೈಸ್ ಇರುತ್ತೆ ಅಂತಲೇ. ಅದರ್ವೈಸ್ ನೀವು ಒಂದೊಂದು ವಾರದ್ದೇ ಕೋಟಿ ಬಾಚಿಕೊಂಡವ್ರೆ ಅಂದರೆ ಆ ಸಿನಿಮಾ ಸಿದ್ಧ ಸೂತ್ರಗಳಿಂದ ಹೊರತಾಗಿಲ್ಲ ಅಂತಲೇ ಅವರು. ನೀವು ಆಸ್ಕರ್ಗಿಂತ ನಮ್ಮ ನ್ಯಾಷನಲ್ ಅವಾರ್ಡ್ ಏನಿದೆಯಲ್ಲ ಅದೇ ಹೆಚ್ಚು ಅಂತ ನಾನು ನಂಬಿರೋದು, ಅಥವಾ ನಮ್ಮ ಥರದ್ದು ತುಂಬ ಜನ ನಂಬಿದ್ವಿ. ಅದು ಆಸ್ಕರ್ ಅನ್ನೋದು ಕಮರ್ಷಿಯಲ್ ವಯಬಿಲಿಟಿ ಮತ್ತು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದೆಲ್ಲ ನೋಡಿಕೊಂಡು ಕೊಡುವಂತಹ ಪ್ರಶಸ್ತಿ. ಇಲ್ಲಿ ಗುಣ ನೋಡಿ ಕೊಡುವಂಥದ್ದು, ಒಂದು ಚಿತ್ರಕ್ಕೆ ಗುಣ ನೋಡಿ ಕೊಡುವಂತಹ ಪ್ರಶಸ್ತಿಗಳು ನಮ್ಮ ದೇಶದಲ್ಲೇ ಹೆಚ್ಚು.
1: ಚಿತ್ರಗಳು ಬಂದಿರುತ್ತೆ ಸರ್ ಸ್ಪರ್ಧೆಗೆ?
0: ಈಗ ಲಾಸ್ಟ್ ಇಯರ್ 300+ ಇತ್ತು, ನಾನು ಹೋದಾಗ 200+ ಏನೋ ಇತ್ತು ಒಂದ್ಸರಿ. ಇನ್ನೊಂದ್ಸರಿಗೆ ನಮ್ಮ ಕನ್ನಡದಲ್ಲೇ ನಿಮ್ಗೆ 60 ಸಿನಿಮಾ ಬರುತ್ತೆ, 60 ನಾನು ಹೋದಾಗ ಒಂದ್ಸರಿ 39 ಇತ್ತು, ಇನ್ನೊಂದ್ಸರಿ 48 ಏನೋ ಇತ್ತು.
1: ಈಗ ನೀವು ಜೂರಿ ಆದಾಗ ಅದನ್ನೆಲ್ಲ ಹೇಗೆ ನೋಡ್ತೀರಾ ಸರ್? ದಿನಕ್ಕೆ
0: 4 ನೋಡ್ಬೇಕು, ಒಂದ್ ದಿವಸಕ್ಕೆ ಮಿನಿಮಮ್ 4 ನೋಡ್ಬೇಕು.
1: ದಿನಕ್ಕೆ 4
0: ನಮ್ಗೇನ್, ಬೆಳಗ್ಗೆ ತಿಂಡಿ ಮಾಡಿಸಿ ಕರ್ಕೊಂಡು ಹೋದ್ರೆ 9 ಗಂಟೆಗೆ ಥಿಯೇಟರ್ಗೆ ಹಾಕಿದ್ರೆ ಊಟ ಅಲ್ಲೇ ಬರುತ್ತೆ 1:30, ಸಂಜೆ 7 ಗಂಟೆ 8 ಗಂಟೆವರೆಗೂ ನೋಡ್ಬೇಕು.
1: ತಲೆ ಕೆಟ್ಟೋಗಲ್ವ ಸರ್?
0: ಹೋಗುತ್ತೆ ಫಸ್ಟ್ 3-4 ಡೇಸ್ ಅಷ್ಟೇ.
1: ಆ ಕತೆ ಇದಕ್ಕೆ ಈ ಕತೆ ಅದಕ್ಕೆ
0: ಇಲ್ಲ, ನೀವು ಚೆನ್ನಾಗಿ ನೋಟ್ಸ್
1: ಆಗ್ಬಿಡಲ್ಲ, ನೋಟ್ಸ್ ಎಲ್ಲ
0: ನೋಟ್ಸ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ, ಹಾ ಡಿಸ್ಕಷನ್ ಕೂತೇ ಕೂರ್ತೀವಲ್ಲ, ಯಾರು ನೋಟ್ಸ್ ಮಾಡ್ಕೊಂಡಿರೋಲ್ಲ ಅವ್ರು ಸುಮ್ಮನೆ ಕೂತ್ಕೊಂಡು ಪ್ರೇಕ್ಷಕರಾಗಿರ್ಬೇಕು ಅಲ್ಲಿ. ಸೊ ಅದನ್ನು ನನಗೆ 2 ಸರಿ ಹೋದಾಗ ಇಲ್ಲಿ ಹಿಂದೆ ಹೋದಂಥವ್ರು, ನೀನು ತಪ್ಪದೇ ನೋಟ್ಸ್ ಮಾಡ್ಕೊಳಪ್ಪ, ಆಮೇಲೆ ಲಾಸ್ಟ್ ಇದರಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು. ನಾನು ಪಕ್ಕಾ ನೋಟ್ಸ್ ಮಾಡ್ತಿದ್ದೆ.
1: ಸೊ ಕನ್ನಡ ಚಿತ್ರರಂಗಗಳು ಇನ್ನೂ ಚಿತ್ರಗಳು ಇನ್ನೂ ಹೆಚ್ಚಿನ ಸ್ಪರ್ಧೆ ಒಡ್ಡಬಹುದು ಅಂತ ನಿಮಗೆ ಅನಿಸುತ್ತೆ?
0: ಅಲ್ಲಿ ಈಗ ಬರ್ತಾ ಇರೋ ಪೀಳಿಗೆ ಏನಿದೆ ಅವರು 100% ಹೋಪ್ಸ್ ಇದೆ, ತುಂಬ ಹೊಸದಾಗಿ ತೆರ್ಕೊಂತ ಇದ್ದಾರೆ. ಒಡ್ಡತಕ್ಕೆ ಇನ್ನೊಂಚೂರು ಅಂದ್ರೆ ಏನಾಗ್ತಿದೆ ಇಡೀ ವರ್ಲ್ಡ್ ಅಲ್ಲಿ.

0: ಆಗಲ್ಲ ನನಗೆ. ನಾನು ರೆಡಿ ಇದ್ದಾಗ ಪ್ರೊಡ್ಯೂಸರ್ ಇದ್ದವ್ರು ಬರಬೇಕು. ನನಗೆ ಸ್ಕ್ರಿಪ್ಟ್ ಫಸ್ಟ್ ಮಾಡ್ಕೊತ ಹೋಗ್ತೀನಿ ನಾನು, ಸ್ಕ್ರಿಪ್ಟಿಗೆ ಹಣ ಅದು ಇದು ತಗೊಳ್ಳೋಕೆ ಮಾಡೋಕ್ಕೆ ಹೋಗಲ್ಲ. ನಮ್ಮದೇ ಟೀಮ್ ಇದೆ, ನಮ್ಮ ಪಾಡಿಗೆ ನಾವು ಫ್ರೀ ಇದ್ದಾಗ ಮಾಡ್ತೀವಿ. ನಿರ್ಮಾಪಕರಿಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲದೇ ಇದ್ರೆ ಪರವಾಗಿಲ್ಲ, ಅಲ್ಲೇ ಇರುತ್ತೆ ಹಣ, ನಿಮ್ಮದು ಹೋಗಲ್ಲ ನಮ್ಮದು ಹೋಗಲ್ಲ.
1: ಏನು ಓದಿದ್ರಿ ಸರ್?
0: ಸದ್ಯಕ್ಕೆ ಅದು ಕುಳುವಾರಿಗಳು ಮುಗಿಸಿದ್ದೀನಿ, ತೆಂಕನಡೀರನ್ ಕುಳುವಾರಿಗಳು ಸ್ಕ್ರಿಪ್ಟು ಆಗಿದೆ, ಅಂದರೆ ಫಸ್ಟ್ ಡ್ರಾಫ್ಟ್ ಆಯ್ತು ಅಷ್ಟೇ, ಅದು ಇನ್ನೂ ಒಂದು ಪರಿಷ್ಕರಣೆಗೆ ಒಳಪಡಬೇಕು. ಆಮೇಲೆ ನಮ್ಮದು ಸ್ಕ್ರಿಪ್ಟ್ ಸ್ಟೈಲ್ ಸ್ವಲ್ಪ ಡೀಟೇಲಿಂಗ್ ಜಾಸ್ತಿ ಒತ್ತು ಕೊಡ್ತೀವಿ.
1: ನಿಮಗೆ ಮೆಚ್ಚಿನ ಲೇಖಕರು ಯಾರು ಸರ್? ತುಂಬಾ ಓದ್ತೀರಿ ನೀವು ಅಂತ ಕೇಳಿದ್ದೀನಿ.
0: ತುಂಬಾ ಅಂದರೆ ನಾನು ಸಾಹಿತ್ಯ ಪ್ರಿಯ ಅಷ್ಟೇನೆ. ಅಂದರೆ ನೀವು ಈಗ ಒಂದು ಪುಸ್ತಕ ಕೊಟ್ಬಿಟ್ಟು ಇದು ಚೆನ್ನಾಗಿದೆ ಓದು ಅಂತಂದರೆ ಖಂಡಿತವಾಗೂ ಓದ್ತೀನಿ ನಾ, ಅದರ್ವೈಸ್ ನಾನು ಓದಕ್ಕೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಓಡಾಡ್ಕೊಂಡಿರ್ತೀನಿ ಸ್ನೇಹಿತರು ಅಲ್ಲಿ ಇಲ್ಲಿ ಊರು.
1: ಹಾಗೆ ಓದು
0: ಇತ್ತೀಚೆಗೆ ಓದಿದ್ದೆ ತೆಂಕನಡಿಯವ್ರದ್ದೇನೆ, ಅಂದರೆ ಬೇರೆ ಬೇರೆದು ಓದ್ತಾ ಇದ್ದೆ. ಆ ಓದ್ತಾ ಇದ್ದಾಗ ಅದು ಸಿನಿಮಾಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಓದು ಅಂತಂದರು. ಆ ತೆಂಕನಡಿಯೂರಿನ ಕುಳುವಾರಿಗಳು ಅಂತ ವ್ಯಾಸರಾವ್ ನಿಂಜೂರ್ದು. ನಾನು ಒಂದೊಂದೇ ಸರಿ ಎಲ್ಲದನ್ನು ಓದಕ್ಕೆ ಹೋಗಲ್ಲ, ನಂದು ನನಗೆ ನಾನೇ ಲಿಮಿಟ್ ಹಾಕ್ಕೊಂಡಿದ್ದು. ನಂದು 2 GB ಅಂತ ಈಗಿನ್ನು TB ಲೆಕ್ಕದಲ್ಲಿ ಹೋಗಿಲ್ಲ, ಒಂದು ಇದು ಎರೇಜ್ ಆಗೋವರೆಗೂ ಬೇರೆದು ಒಳಗೆ ಹೋಗೋದೇ ಇಲ್ಲ. ಸೊ ಇದು
1: ಅಲ್ಲ, ಅದು ನೀವು ಕಾರ್ಯಕ್ಕೆ ಇಳಿದಾಗ ಅಂದ್ರೆ ಇದನ್ನ ಇಟ್ಕೊಂಡು ನಾನೇನೋ ಒಂದು ಮಾಡ್ತೀನಿ ಅಂತ ಹೊರಟಾಗ,
0: ಹೌದು.
1: ಅದಲ್ಲದೆ ನಿಮ್ಮ ವಿರಾಮದ ಓದು,
0: ವಿರಾಮದ ಓದು ಅದನ್ನ ಹೇಳಿದ್ವಿ, ವಿರಾಮದ ಓದು ನಾನು ಓದಲ್ಲ,
1: ಆ ತರ ಓದಲ್ಲ,
0: ಓದೋದೇ ಇಲ್ಲ. ನನಗೆ ಯಾರಾದ್ರೂ ಕೊಡಲೇಬೇಕು ಆ ಥರದ್ದು. ಇದರೊಳಗೆ ಜೋಗಿ ಪುಸ್ತಕಗಳು ನನಗೆ ಬರುತ್ತೆ. ಇನ್ನೊಬ್ಬ ಸಿಂಧು ಅಂತ ಒಬ್ರು ಒಂದೇ ಒಂದು ಬರೆದಿದ್ದಾರೆ ಇತ್ತೀಚೆಗೆ, ಇದು ಅವ್ರ ಪುಸ್ತಕ ಅಂತ ನಂಗೆ ತುಂಬ ತುಂಬ ಅತ್ಯಂತ ಪ್ರೀತಿಯಾಗಿ ಇದಾಯ್ತು. ಆ ಡೀಟೇಲಿಂಗ್ ಇದೆಯಲ್ಲ, ಅವ್ರ ಕಾರ್ ಹಿಂದೆ ತಗೋಬೇಕಾದಾಗ ಹಿಂದೆ ತಗೊಂಡ್ರು, ಬ್ರೇಕ್ ಹಾಕಿದ್ರು, ಅಲ್ಲಿ ಏನೋ ಬೆಕ್ಕಡ್ಡ ಬಂತು, ಹಂಗೆ ಆ ಥರ ವಿವರಣೆ ಇದೆಯಲ್ಲ, ಆ ಥರದ ವಿವರಣೆಗಳು ನನಗೆ ಭಾಳ ಆಪ್ತವಾಗ್ತವೆ.
1: ನಿರ್ದೇಶಕರಿಗೆ ಯಾವಾಗಲೂ ವಿವರಣೆಗಳು ಆಪ್ತವಾಗ್ತವೆ.
0: ಹೌದು, ಆ ಥರದ್ರೊಳಗೆ ಸಿಂಧು ಅವ್ರದ್ದು ಇದು ಬುಕ್ ಅದು ಗೋಪಾಲಕೃಷ್ಣ ಕುಂಟಿನಿ ಅಂತ ಒಂದು ಪುಸ್ತಕ ಬರೆದಿದ್ರು, ನೀಲಿ ಕಣ್ಣಿನ ಅಪ್ಪ ಅಂತಲೇನೋ ಅಂಥದ್ದು, ಅದು ಅಷ್ಟೇ ಒಂಥರ ಅಬ್ಸರ್ವ್ ಆಗಿದೆ. ಅದು ಎಲ್ಲೋ ಹೇಳ್ತಾರೆ, ಇಲ್ಲೆಲ್ಲೋ ಹೇಳಿದ್ದು, ಇಲ್ಲಿ ಬೆಂಗಳೂರಲ್ಲಿ ಕಥೆ ನಡೀತಿದ್ದು ಎಲ್ಲ ಮಂಗಳೂರಿಗೆ ಹೋಗ್ಬಿಡುತ್ತೆ ಇದಕ್ಕಿದ್ದಂಗೆ, ಅದು ಕನೆಕ್ಟ್ ಮಾಡ್ಕೋಬೇಕು ನಾವು. ಸೊ ಆ ಓದಗನಿಗೆ ಆ ಚಾಲೆಂಜ್ ಅದು. ಇಂಥ ಕಥೆಗಳು ಸ್ವಲ್ಪ ಇಷ್ಟ ಆಗ್ತವೆ, ಫಿಕ್ಷನ್ ಇದು ಸ್ವಲ್ಪ ಕಷ್ಟ. ಆದರೆ ಅದನ್ನು ಇದಕ್ಕೋಸ್ಕರನೇ ಹುಟ್ಟಿಸ್ಕೊಂಡು ಬರ್ದಂಗೆ ಇರ್ತಾವಲ್ಲ ಅಂಥವೇನೋ ನನಗೆ ಅಷ್ಟು ಇಷ್ಟ ಆಗಲ್ಲ.
1: ಮನೆಯ ಜವಾಬ್ದಾರಿಗಳು, ಕೌಟುಂಬಿಕ ಒಂದು ಸಹಕಾರ ಇದೆಲ್ಲ ಹೇಗಿದೆ ಸರ್?
0: ಮನೆಯಲ್ಲಿ ನಾವನ್ಗೆ ಕರೆಯೋದು ಒಂಥರ ಬಸವಣ್ಣ ಅಂತ, ನಮ್ಮನ್ನು ಯಾರು ಕೇಳೋದೇ ಇಲ್ಲ, ನಾವು ನಡೆದಿದ್ದೇ ದಾರಿ. ಹಂಗೆ ಒಂದು ಮನೆಯಲ್ಲೂ ಅದಕ್ಕೆ ಸಹಕಾರ ಇದೆ. ಇಬ್ಬರು ಹೆಣ್ಮಕ್ಳು, ಒಬ್ಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ರಾಮಯಲ್ಲಿ, ಇನ್ನೊಬ್ಳು ಇನ್ನು 8th ಮುಗೀತಿ ಈ ವರ್ಷ.
1: ಅವ್ರಿಗೂ ಏನಾದ್ರು ಆಸಕ್ತಿ ಇದೆಯಾ ಸರ್ ಚಿತ್ರರಂಗದಲ್ಲಿ?
0: ಏನು ಆ ಥರ ಕಾಣಿಸ್ತಿಲ್ಲ.
1: ನಿಮ್ಮ ಚಿತ್ರಗಳನ್ನು ನೋಡಿದಾಗ ಪ್ರತಿಕ್ರಿಯೆ ಹೇಗಿರುತ್ತೆ?
0: ಮೂರಲ್ಲಿ ಅವ್ರು ನೋಡಿರೋದೇ 2, ಮೌನಿ ಮತ್ತು ನಾನು ಅವನ್ನೆಲ್ಲ. ಸೊ ಹಾಗಾಗಿ ಅದೆರಡೂ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ಸಿನಿಮಾ. ಒಂದು 3-4 ಸರಿ ನೋಡಿದ್ರು. ಫೈನಾನ್ಷಿಯಲಿ ನಾನು ಕೋಟಿಗಟ್ಟಲೆ ಮಾಡಿಲ್ಲದೆ ಇರ್ಬೋದು, ಒಂದು ಮರ್ಯಾದೆಗೆ ಬದುಕೋಕ್ಕೆ ಎಷ್ಟು ಮಾಡ್ಕೋಬೇಕೋ ಅಷ್ಟಿದೆ. ಸೊ ಅದು ಆಚೆಗೆ ನನಗೂ ಅಂತ ಆಸೆ ಇಲ್ಲ. ಕಾರ್ ಮರ್ಯಾದೆ ಕಾರ್ ಇರ್ಬೇಕಷ್ಟೇ, ಅಂದ್ರೆ ಈ ಕಮ್ಯುನಿಟಿಂಗಿಗೆ ಬೇಕು.
1: ಅದ್ಬಿಟ್ಟು
0: ಐಷಾರಾಮಿ ಜೀವನಕ್ಕೆ ಹೋಗಲ್ಲ ರೀ, ಐಷಾರಾಮಿ ಜೀವನ ನಾನು ಹೋಗಲ್ಲ, ನನ್ನ ಮನೆಯಲ್ಲೂ ಯಾರು ಹೋಗಲ್ಲ.
1: ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಹಾಡು ಹಾಕೋಣ, ಯಾವ್ದು ಹಾಕೋಣ ಸರ್?
0: ಅವರಿಗೆ ನಾಗರಾವು.

ಈ ನಗು ಯಾವಾಗ್ಲೂ ನಿಮ್ಮ ಮುಖದಲ್ಲಿರ್ಲಿ, ನಿಮ್ಮ ಸುತ್ತಮುತ್ತ ಇರೋರಿಗೆ ಯಾವಾಗ್ಲೂ ಹೀಗೆ ನಗು ಹಂಚ್ತಾ ಇರಿ. ಕನಸುಗಳನ್ನು ಹಂಚಿ ವಾಸ್ತವತೆಯನ್ನು ತೋರಿಸಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಬಿಡುವಿಲ್ಲದ ಶೆಡ್ಯೂಲ್ಸ್ ಅಲ್ಲಿ ಬಂದಿದ್ದೀರಿ ಸರ್. ಆಕಾಶವಾಣಿ ಪರವಾಗಿ, ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ತೆ.

0: ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ಇದುವರೆಗೆ ನಿರ್ದೇಶಕ ನಿರ್ಮಾಪಕ ಬರಹಗಾರ ಬಿಎಸ್ ಲಿಂಗದೇವರು ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಸಂದರ್ಶನ ನಿರ್ಮಾಣ ಬಿಕೆ ಸುಮತಿ.
1: ಸಮಯ ಆಗಿದೆ 8:55. ಇದುವರೆಗೂ ಬೆಳ್ಳಿ ಬದುಕು ಕಾರ್ಯಕ್ರಮವನ್ನು ಕೇಳಿದ್ವಿ. ಈ ಕೇಳಿ ಒಂದು ಗೀತೆ, ಲಾಲಿ ಹಾಡು ಚಲನಚಿತ್ರದಿಂದ ರಾಜೇಶ್ ಕೃಷ್ಣನವರ ಧ್ವನಿಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದೆ.

ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಿಂದಿ ಮೆಲೋಡಿಸ್ನಲ್ಲಿ ಮಧುರವಾದಂತಹ ಹಿಂದಿ ಗೀತೆಗಳನ್ನ ಕೇಳಬಹುದು. ಮೊದಲಿಗೆ ಕೇಳಿ ಶಿಕಾರ್ ಚಲನಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಜ್ಞಿಕ್ ಅವರ ಧ್ವನಿಯಲ್ಲಿ, ಪ್ರವೀಣ್ ಭಾರದ್ವಾಜ್ ಅವರ ರಚನೆ, ಆನಂದ್ ರಾಜ್ ಆನಂದ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಪರದೇಸಿ ಬಾಬು ಚಲನಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಆನಂದ್ ರಾಜ್ ಆನಂದ್ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಸುಮಧುರ ಹಿಂದಿ ಗೀತೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಮುಖೇಶ್ ಮತ್ತು ಲತಾ ಮಂಗೇಶ್ಕರ್. ಸಂತೋಷ್ ಆನಂದ್ ಅವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರ್ಲಾಲ್ ಅವರ ಒಂದು ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಶೋರ್ ಚಲನಚಿತ್ರದಿಂದ ಈ ಗೀತೆ.

ವಾಸನಾ ಚಲನಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಸಾಹಿರ್ ಲೋಧಿ ಯಾನ್ವಿ ಅವರ ರಚನೆ, ಚಿತ್ರಗುಪ್ತ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಸುಂದರ ಹಿಂದಿ ಮಧುರ ಗೀತೆ, ಜಿದ್ದಿ ಚಲನಚಿತ್ರದಿಂದ ಮನ್ನಾಡೆ ಮತ್ತು ಗೀತಾ ದತ್ ಅವರ ಧ್ವನಿಯಲ್ಲಿ, ಹಸ್ರತ್ ಜೈಪುರಿ ಅವರ ರಚನೆ, ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಕೌನ್ ಹೇ ಜೋ ಸಪ್ನೋ ಮೇ ಆಯಾ ಚಲನಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಅನುರಾಧಾ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಸ್ಮೀರ್ ಅವರ ರಚನೆ, ನಿಖಿಲ್ ವಿನಯ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಮಧುರ ಹಿಂದಿ ಗೀತೆಗಳ ಜೊತೆ ಸಾಕ್ತಾ ಇದ್ದೀವಿ. ಈಗ ಕೇಳಿ ಕುಮಾರ್ ಸಾನು ಮತ್ತು ಸಾಧನಾ ಸರ್ಗಾಮ್ ಅವರ ಒಂದು ಧ್ವನಿಯಲ್ಲಿ, ಸಮೀರ್ ಅವರ ರಚನೆ, ನದೀಮ್ ಶ್ರಾವಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಪಾಯಲ್ ಚಲನಚಿತ್ರದಿಂದ.

ಸಮಯ ಆಗಿದೆ 9:56. ಹಿಂದಿ ಮೆಲೋಡಿಸ್ನ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಒಂದು ಅದ್ಭುತ ಜೀವನದ ಸಾರವನ್ನ ಒಳಗೊಂಡಂತಹ ಗೀತೆ ಇದು ಅಂತ ಹೇಳ್ಬೋದು. ಮುಕೇಶ್ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಶಂಕರ್ ಜೈ ಕಿಶನ್ ಅವರ ಸಂಗೀತ ಸಂಯೋಜನೆ ಇದೆ. ಮೇರಾ ನಾಮ್ ಜೋಕರ್ ಚಲನಚಿತ್ರದಿಂದ ಈ ಗೀತೆ.

0: ಸಮಯ ಆಗಿದೆ 10 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂತಾರಾಷ್ಟೀಯ ಯೋಗ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಯಿತು. ಭಾರತದಲ್ಲಿ ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವ ವಹಿಸಿದ್ದು ಸಾವಿರಾರು ಯೋಗಾಸಕ್ತರೊಂದಿಗೆ ಯೋಗಾಭ್ಯಾಸದಲ್ಲಿ ಭಾಗವಹಿಸಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಬಲ್ಪುರ್ ನಗರದ ಗ್ಯಾರಿಸನ್ ಮೈದಾನದಲ್ಲಿ ಯೋಗಾಭ್ಯಾಸ ಮಾಡಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗಾಗಿ ದೇಶೀಯವಾಗಿ ನಿರ್ಮಿಸಲಾದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಾಯ್ ಎಂಬ 3 ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಯುದ್ದ ಕಾರ್ಯಾಚರಣೆಗಳು, ಜಲಮಾಪನ ಸಮೀಕ್ಷೆ ಹಾಗೂ ಅಂತರ್ಗಾಮಿ ವಿರೋಧಿ ಕಾರ್ಯಾಚರಣೆಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ನೌಕೆಗಳನ್ನು ಅಭಿವೃದ್ದಿಪಡಿಸಲಾಗಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10 ಲಕ್ಷ ರೂಪಾಯಿ ಸಾಲ ನೀಡಲಾಗುವುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ರಷ್ಯಾ ಆಕ್ರಮಿತ ಕ್ರಿಮಿಯಾದಲ್ಲಿ ಉಕ್ರೇನ್ ನಡೆಸಿದ ದಾಳಿಗಳು ಕಪ್ಪು ಸಮುದ್ರದ ಪರ್ಯಾಯ ದ್ವೀಪದಲ್ಲಿ ಇಂಧನ ಪೂರೈಕೆಯ ಮೇಲಿನ ಒತ್ತಡವನ್ನು ಹೆಚ್ಚಿಸಿದ ನಂತರ ಅಧಿಕಾರಿಗಳು ಇಂದು ನಾಗರಿಕ ಪೆಟ್ರೋಲ್ ಮಾರಾಟವನ್ನು ಸ್ಥಗಿತಗೊಳಿಸಿದರು. ಇಂಧನ ಮಾರಾಟವು ಪ್ರದೇಶದ ಕಾರ್ಯಾಚರಣೆಗಳು ಮತ್ತು ಭದ್ರತೆಗೆ ಜವಾಬ್ದಾರವಾಗುವ ಸರ್ಕಾರಿ ಸಂಸ್ಥೆಗಳಿಗೆ ಸೀಮಿತವಾಗಿರುತ್ತದೆ ಎಂದು ಸ್ಥಳೀಯಾಡಳಿತ ಘೋಷಿಸಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದರು. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಇಂದು ಬೃಹತ್ ಪಾದಯಾತ್ರೆ ಆಯೋಜಿಸಲಾಗಿತ್ತು. ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಈ ಯೋಜನೆಯಿಂದ ಸಣ್ಣ ರೈತರಿಗೆ ಹೆಚ್ಚು ಅನ್ಯಾಯವಾಗಲಿದೆ ಎಂದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫ್ಬೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಭಾರತ ಆಟವಾಡಿ 159 ರನ್ಗಳ ಗುರಿಯನ್ನ ನೀಡಿದ್ದು, ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ತಂಡ 15 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 111 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನಮಸ್ತೆ. ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಈ ದಿನ ಪ್ರೇಮ ನಿನಾದದಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ನಾವು ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಾಗೆ ಪ್ರೀತಿ, ನಂಬಿಕೆ, ಕಾಳಜಿ, ಅನೇಕ ಅಮೂಲ್ಯವಾದಂತಹ ಭಾವನೆಗಳು ನಮಗೆ ಸಿಗ್ಬೇಕಂತ ಅಂದಾಗ ಯಾರೋ ಹೇಳ್ತಾರೆ ಅದ್ರದ್ದು ಯೋಗ ಇರಬೇಕು ಅಂತ ಹೇಳಿ. ಹಾಗೆ ಆ ಯೋಗದ ಜೊತೆಗೆ ಇನ್ನೊಂದು ಯೋಗ್ಯತೆ ಇರಬೇಕು ಅಂತ ಹೇಳ್ತಾರೆ. ಸೊ ಈ ಎರಡರೂ ಕೂಡ ಪ್ರೀತಿಯಲ್ಲಿ ಹೇಗಿರಬೇಕು ಅಂತ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗಬಹುದು. ಮೊದಲಿಗೆ ಕೇಳಿ ಇಂದಿನ ಪ್ರೀತಿಯ ಚಲನಚಿತ್ರದಿಂದ ಹೇಮಂತ್ ಮತ್ತು ನಂದಿತಾ ಅವರು ಧ್ವನಿಯಾಗಿರುವ ಗೀತೆಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಈ ಪ್ರೀತಿಯಲ್ಲಿ ಯೋಗ ಅನ್ನೋದು ಒಂದು ರೀತಿಯ ಅದೃಷ್ಟದ ಕೂಟ ಅನ್ನೋ ತರ ಇರುತ್ತೆ. ಇನ್ನು ಆ ಯೋಗ್ಯತೆನ, ಆ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ, ಹಾಗೆ ಗಳಿಸ್ಕೊಳ್ಳೋದಕ್ಕೆ ನಮ್ಗಿರುವಂತಹ ಅರ್ಹತೆ. ಹಾಗೆ ಯಾವುದೇ ಒಂದು ಪ್ರೀತಿಯ ಯೋಗ ಬರ್ಬೇಕಂದ್ರೆ ಕೆಲವೊಂದು ಕಡೆ ಮಾತ್ರ ಯೋಗ್ಯತೆಯನ್ನ ನೋಡ್ತಾರೆ ಅಲ್ವಾ. ಈಗ ಕೇಳಿ ಮತ್ತೊಂದು ಗೀತೆ, ರಾಜೇಶ್ ಕೃಷ್ಣನವರ ಧ್ವನಿಯಾಗಿರುವಂತಹ ಈ ಗೀತೆ ಆಂಟಿ ಪ್ರೀತ್ಸೆ ಚಲನಚಿತ್ರದಿಂದ, ಚಂದ್ರು ಶ್ರೀ ಅವರ ಸಾಹಿತ್ಯ, ಎಲ್ ಎನ್ ಶಾಸ್ತ್ರಿ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಯಾವುದೇ ಒಂದು ಪ್ರೀತಿ ಸಿಗ್ಬೇಕಂದಾಗ ಅಲ್ಲಿ ಯೋಗ ಮತ್ತೆ ಯೋಗ್ಯತೆ ಇರಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮ ಹಿರಿಯರು ಇದನ್ನ ಒಂದು ಪ್ರೀತಿಯ ಎರಡು ಚಕ್ರಗಳು ಅಂತ ಹೇಳ್ತಾ ಇದ್ರು. ಪ್ರೀತಿ ಅನ್ನೋದು ಮುಂದೆ ಹೋಗ್ಬೇಕಂದ್ರೆ ಯೋಗ ಮತ್ತೆ ಯೋಗ್ಯತೆ ಎರಡು ಕೂಡ ಎರಡು ಕಡೆ ಚಕ್ರದಂತೆ ನಿಲ್ಬೇಕಿತ್ತಂತೆ. ಇನ್ನು ಯಾವುದೇ ರೀತಿ ಪ್ರಯತ್ನ ಪಡೆದೇನೆ ನಮ್ಮ ಜೀವನದಲ್ಲಿ ಒಬ್ರು ಯಾರಾದರೂ ಒಳ್ಳೆಯ ವ್ಯಕ್ತಿ ಸಿಗ್ತಾರೆ, ಹಾಗೆ ಅವರ ಪ್ರೀತಿ ನಮಗೆ ಸಿಗುತ್ತೆ ಅಂದಾಗ ಅದು ಯೋಗ ಆಗಿರುತ್ತೆ. ಇನ್ನು ಹೆಚ್ಚಾಗಿ ನಾವು ಬಯಸ್ತಾ ಇರ್ತೀವಿ, ಆದರೆ ಅವರು ನಮ್ಮನ್ನು ಬಯಸದೆ ಬೇರೆ ಏನೋ ಬಯಸ್ಕೊಂಡು ಅದು ನಮಗಿಂತ ಚೆನ್ನಾಗಿದೆ ಅಂತ ಹೇಳಿ ಬಯಸಿ ಹೋದರೆ ಅದು ಯೋಗ್ಯತೆ ಅಂತ ಆಗುತ್ತೆ. ಈಗ ಕೇಳಿ.

ಇನ್ನು ಅಚಾನಕ್ಕಾಗಿ ಮರುಭೂಮಿಯಲ್ಲಿ ಮಳೆ ಬಂದ ಹಾಗೆ ನಮ್ಮ ಒಂಟಿತನದ ಜೀವನದಲ್ಲಿ ಯಾರಾದರೂ ಇದ್ದಕ್ಕಿದ್ದಂತೆ ಬಂದು ಪ್ರೀತಿಯನ್ನು ನಮಗೆ ನೀಡಿದ್ರೆ ಅದು ಒಂದು ರೀತಿಯ ಪ್ರೀತಿಯ ಯೋಗ ಆಗತ್ತೆ. ಹಾಗೆಯೇ ನಮ್ಮ ಜೊತೆ ಬಂದವರು ಸದಾ ನಮ್ಮ ಜೊತೆನೇ ಉಳಿಸ್ಕೊಳ್ಳುವಂಥದ್ದು, ಹಾಗೆಯೇ ಅವರ ಪ್ರೀತಿಯನ್ನು ಪಡೆದುಕೊಳ್ಳುವಂಥದ್ದು, ನಮ್ಮ ಪ್ರೀತಿಯನ್ನು ನೀಡೋದು ಅದು ಅರ್ಹತೆ ಆಗಿರುತ್ತೆ, ಅಂದರೆ ಯೋಗ್ಯತೆ ಆಗಿರುತ್ತೆ. ಅದೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಬಂದಿರುವಂತಹ ಯೋಗವನ್ನು ಬಳಸ್ಕೊಂಡು ಯೋಗ್ಯತೆಯ ಜೊತೆ ನಾವು ನಮ್ಮ ಪಯಣವನ್ನು ಮಾಡಬೇಕಾಗತ್ತೆ, ಪ್ರೀತಿಯ ಜೊತೆ ನಮ್ಮ ಜೀವನವನ್ನು ಕಳೆಯಬೇಕಾಗತ್ತೆ ಅಂತ ಹೇಳ್ತಾ, ನಿನ್ನೆ ಪ್ರೀತಿಸುವೆ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ

ಇನ್ನು ಹಾಗೇನೆ ನಮ್ಮ ಪ್ರೀತಿಯನ್ನ ಎಲ್ಲರಿಂದ ಕೂಡ ನಾವು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಮನಸಾರೆ ಪ್ರೀತಿಸೋದಕ್ಕೆ ಸಾಧ್ಯನಾ? ಪ್ರೀತಿಸೋದಕ್ಕೆ ವಿಶಾಲವಾದಂತಹ ಒಂದು ಹೃದಯ, ಕರುಣೆ ಮತ್ತೆ ಕ್ಷಮಾಗುಣ ಇದ್ದೇ ಇರಬೇಕು. ದುರಾಸೆ ಅಥವಾ ಸ್ವಾರ್ಥ ಮತ್ತೆ ಅಸೂಯೆ ಇರೋರಿಗೆ ನಿಜವಾದ ಪ್ರೀತಿ ಯೋಗ್ಯತೆ ಇರುತ್ತಾ? ಖಂಡಿತ ಇರೋದಿಲ್ಲ. ಹಾಗಾಗಿ ಪ್ರೀತಿಸೋದು ಕೂಡ ಒಂದು ದೊಡ್ಡದಾದಂತಹ ಯೋಗ್ಯತೆ ಅಲ್ವಾ? ಈಗ ಕೇಳಿ ಸ್ಪರ್ಶ ಚಲನಚಿತ್ರದಿಂದ ರಾಜೇಶ್ ಮತ್ತು ಅರ್ಚನಾ ಉಡುಪ ಅವರ ಧ್ವನಿ, ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ ಸಂಯೋಜನೆ ಇದೆ.

ಪ್ರೇಮ, ಪ್ರೇಮ, ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ

ಯುಗ ಯುಗಗಳು ಕಳೆದರು, ಹಲವು ಜನುಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೂ ಮುಗಿಯದ ಪಯಣ ಒಂದು ಗೂಡು.

ಪ್ರೇಮವು ಅನುಭವಕ್ಕೆ ಮಾತ್ರ ನಿಲುಕುವ ಕೋಮಲ ಕಲ್ಪನೆ. ಸ್ಪರ್ಶಿಸಲಾಗುವುದಿಲ್ಲ, ಆದರೆ ಮನಸ್ಸು ಹೇಳುತ್ತಿದೆ.

ಇನ್ನು ಈ ಪ್ರಪಂಚದಲ್ಲಿ ಒಂದು ವಿಪರ್ಯಾಸ ಏನಂತ ಹೇಳಿದ್ರೆ, ಮನುಷ್ಯನ ಯೋಗ್ಯತೆಯನ್ನ ಅವನ ಹಣ, ಅಂತಸ್ತು ಅಥವಾ ಜಾತಿ, ಇನ್ನ ಸೌಂದರ್ಯದಿಂದ ಅಳತೆ ಮಾಡಲಾಗುತ್ತೆ. ನಿಜವಾದ ಪ್ರೀತಿ ಅಂದ್ರೆ ಯಾವುದೇ ರೀತಿಯ ಈ ಬಾಹ್ಯ ಅಂಶಗಳಿಂದ ಕೂಡಿದ್ದಲ್ಲ, ಕೇವಲ ಶುದ್ಧ ಮನಸ್ಸನ್ನ ಮಾತ್ರ ಅಲ್ವಾ ನಾವು ಅದ ಒಂದು ಯೋಗ್ಯತೆ ಅಂತ ಅಳತೆ ಮಾಡಬೇಕಾಗಿರೋದು. ಇನ್ನು ಹಾಗೆಯೇ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಯಾಗಲಿ ಮತ್ತೊಬ್ಬರ ಮೇಲೆ ತೋರುವಂತಹ ನಿಷ್ಕಲ್ಮಶವಾದಂತಹ ಪ್ರೀತಿ ಅವನ ವ್ಯಕ್ತಿತ್ವದ ಯೋಗ್ಯತೆಯನ್ನು ಸೂಚಿಸುತ್ತೆ ಅಲ್ವಾ.

ಗಲಾಟೆ ಅಳಿಯನ್ರು ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಎಸ್ ನಾರಾಯಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಪ್ರೀತಿ ಅನ್ನೋದು ಮನಸ್ಸುಗಳನ್ನ ಜೋಡಿಸುವಂತಹ ಯೋಗ. ಆದರೆ ಆ ಪ್ರೀತಿಯನ್ನ ಕೊನೆವರೆಗೂ ಉಳಿಸ್ಕೊಂಡು ಗೌರವದಿಂದ ನಡ್ಕೊಳ್ಳೋದು ಆ ಮನುಷ್ಯನ ನಿಜವಾದ ಯೋಗ್ಯತೆ ಅಲ್ವಾ? ಯೋಗವಿಲ್ಲದೆ ಯಾವುದೇ ಪ್ರೀತಿ ಸಿಗೋದಿಲ್ಲ, ಯೋಗ್ಯತೆ ಇಲ್ಲದೆ ಯಾವುದೇ ಪ್ರೀತಿ ಉಳಿಯೋದಿಲ್ಲ. ಈಗ ಕೇಳಿ ಮತ್ತೊಂದು ಸುಂದರ ಗೀತೆ. ಪ್ರೀತಿಸಲೇಬೇಕು ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ನಂದಿತ್ ಅವರ ಧ್ವನಿಯಲ್ಲಿ ರಮೇಶ್ ರಾವ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ವರ್ಷಾ ಚಲನಚಿತ್ರದಿಂದ ಹರಿಹರನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಾಗಿದೆ.

ಯಾವುದೋ ಒಂದು ಯೋಗದಿಂದ ಬಂದಂತಹ ಪ್ರೀತಿ, ಆ ಪ್ರೀತಿಗೆ ಮೂಲಾಧಾರ ಅಂತ ಹೇಳಿದ್ರೆ ಅದು ನಂಬಿಕೆ ಮತ್ತೆ ಗೌರವ. ಈ ನಂಬಿಕೆ ಮತ್ತೆ ಗೌರವದಿಂದ ಯಾವಾಗ್ಲೂ ಕೂಡ ಪ್ರೀತಿ ನಿರಂತರವಾಗಿ ಸಾಕ್ತಾ ಇರಲಿ ಅಂತ ಹೇಳ್ತಾ, ಈಗ ಕೇಳಿ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ, ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ರಿಷಿ ಚಲನಚಿತ್ರದಿಂದ.

ಸಮಯವಾಗಿದೆ 10:56. ನಮ್ಮ ಈ ದಿನದ ಪ್ರೇಮ ನಿನಾದ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಪ್ರೀತಿಯ ಯೋಗ ನಮ್ಮೆಲ್ಲರದು ಆಗಲಿ, ಹಾಗೆಯೇ ಪ್ರೀತಿಯನ್ನ ಉಳಿಸಿಕೊಳ್ಳುವಂತಹ ಯೋಗ್ಯತೆ ನಮ್ಮೆಲ್ಲರದು ಆಗಲಿ ಅಂತ ಹೇಳ್ತಾ ಈ ದಿನದ ಪ್ರೇಮ ನಿನಾದ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಯಾರೇ ನೀನು ಚೆಲುವೆ ಚಲನಚಿತ್ರದಿಂದ ಶ್ರೀನಿವಾಸ್ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ನಿರ್ವಹಿಸಿದೆ.

0: ಸಮಯ ಆಗ್ತಿದೆ 11 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆ

ಟೂರ್ನಿಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ನಲ್ಲಿ ಆರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿವೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ರಾಜಸ್ಥಾನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರು ಇಂದು ಜೈಪುರದ ಖತಿಪುರ ರೈಲು ನಿಲ್ದಾಣದಿಂದ ಜೈಪುರ ದರ್ಭಂಗಾ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಖತಿಪುರದಲ್ಲಿ ಮೆಗಾ ಕೋಚಿಂಗ್ ಟರ್ಮಿನಲ್ ಅನ್ನು ಇವರು ಉದ್ಘಾಟಿಸಿದರು. ತಮಿಳುನಾಡಿನ ಪೆರಿಯಾಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದಾರೆ. ತಮಿಳುನಾಡಿನ ಸಮುದ್ರಾಹಾರ ರಫ್ತು ಘಟಕದಲ್ಲಿ ಅಮೋನಿಯಾ ಅನಿಲ ಸೋರಿಕೆ ಘಟನೆಯಲ್ಲಿ ಜೀವಹಾನಿ ಸಂಭವಿಸಿದ ಕುರಿತು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಮೃತರ ಕುಟುಂಬಗಳಿಗೆ ತಮ್ಮ ಸಂತಾಪ ಸೂಚಿಸಿದ್ದು ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಯಿತು. ಬಳ್ಳಾರಿಯಲ್ಲಿ ಇಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ನಾಟಕ ಮಧ್ಯಸ್ಥಿಕೆ ಕೇಂದ್ರದಿಂದ ಬಳ್ಳಾರಿ ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರು ಹಾಗೂ ರೆಫರಲ್ ನ್ಯಾಯಮೂರ್ತಿಗಳಿಗೆ ಮಧ್ಯಸ್ಥಿಕೆ ಕುರಿತು ಒಂದು ದಿನದ ಪುನಶ್ಚೇತನ ತರಬೇತಿ ಕಾರ್ಯಾಗಾರ ನಡೆಯಿತು. ಕರ್ನಾಟಕ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶ ನ್ಯಾಯಮೂರ್ತಿ ಆರ್ ನಟರಾಜ್ ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ದಂಬುಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಶುಭರಾತ್ರಿ.

ಸಮಯ ಆಗಿದೆ 11:02. ಇದು ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇದೀಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸುವಂತಹ ಸಮಯ. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭವಾಗುತ್ತದೆ. ಶುಭರಾತ್ರಿ. ಜಾಹೀರ್.